ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು 2026 ಇಸ್ವಿ ಜೂನ್ ತಿಂಗಳ 29 ತಾರೀಕು ಸೋಮವಾರ. ಸಮಯ 5:58 29 ಸೆಕೆಂಡುಗಳು. ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುವರ್ಣ ಶಿವಾನಂದಳ ನಮಸ್ಕಾರ ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾದ ಸ್ವಾಗತ.

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ, ಭಾಗವಹಿಸಲಿದ್ದಾರೆ ಡಾ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಡಾ ಲೋಕೇಶ್ ಅಗಸನಕಟ್ಟೆ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಗಾನಸುದೆಯಲ್ಲಿ ಭಕ್ತಿಗೀತೆಗಳು, 7:15 ಬೆಳಿಗ್ಗೆ 8:45 ಹಾಗೂ 9:05 ಭಾವಗೀತೆಗಳನ್ನು ಕೇಳುತ್ತೀರಿ. 7:45 ಚಿತ್ರಗೀತೆಗಳು, 8:30 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ, ವಿಷಯ ಸಾಮೂಹಿಕ ಯೋಗ, ಪ್ರಸ್ತುತಪಡಿಸುತ್ತಾರೆ ಪ್ರೇಮಾ ಟಿಎಂಆರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಕುರಿತು ಡಾ ಕೋಮಲ್ ಕುಲಕರ್ಣಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. 9:30 ಮಂಜುಳಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ, ಪರಿಸರ ರಕ್ಷಣೆ ಹಾಗೂ ಮಹಿಳೆ ವಿಷಯವಾಗಿ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವನ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ವಿಷಯವಾಗಿ ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. 3:00 ಮುಂಬಯಿ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ. 4:00 ಸೆಹತ್ನಾಮ. ಇಂದು ಸಂಜೆ 5:00 ನಿಲಯದಿಂದ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿನ್ನರ ಚಿತ್ತಾರ, ಕಥಾಕಥನ ಪ್ರಸ್ತುತಪಡಿಸುವವರು ಸುವರ್ಣ ಶಿವಾನಂದ್ ನಾಯ್ಕ್. 5:30 ಜನಪದ ಸಂಗೀತದಲ್ಲಿ ವಿರೂಪಾಕ್ಷಯ್ಯ ಬಂಕನಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. 6:30 ಜಿಲ್ಲಾ ವಾರ್ತಾಪತ್ರ.

6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು ಪುಷ್ಪವತಿ ಮಂಜುನಾಥ್ ಚೋದಾರ್ ಶೆಟ್ಟರ್ ಹಾಗೂ ಸಂಗಡಿಗರಿಂದ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಧಾರವಾಡ.
1: ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ ಎಸ್ಬಿಐ ಗೃಹ ಸಾಲದೊಂದಿಗೆ
2: ಅತ್ಯಂತ ಕಡಿಮೆ ಬಡ್ಡಿ ದರ,
1: ಪ್ರೊಸೆಸಿಂಗ್ ಚಾರ್ಜಸ್ನಲ್ಲಿ ವಿನಾಯಿತಿ,
2: ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಸಬ್ಸಿಡಿ.
1: ಬೇರೆ ಬ್ಯಾಂಕಿನಿಂದ ನಿಮ್ಮ ಗೃಹ ಸಾಲಗಳನ್ನು ವರ್ಗಾಯಿಸಿಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಎಸ್ಬಿಐ ಶಾಖೆಗೆ ಇಂದೇ ಭೇಟಿ ಕೊಡಿ.
3: ಇಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವದ ದಿನ. ತಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಶುಭಕಾಮನೆಗಳು. ಈ ರಾಜ್ಯೋತ್ಸವ ಅಂದಾಗ ಸಂಭ್ರಮ ಮೈ ತುಂಬಬೇಕು. ದೀಪಾವಳಿ ದಸರಾ ಹೇಗೆ ಮನೆ ಹಬ್ಬ ಆಯಿತೋ ಹಾಗೆ ರಾಜ್ಯೋತ್ಸವ ಮನೆ ಹಬ್ಬ ಆಗಬೇಕಲ್ಲ. ಈ ರಾಜ್ಯೋತ್ಸವ ಸುಲಭವಾಗಿ ಆದದ್ದಲ್ಲ, ಎಷ್ಟೊಂದು ಜನರ ದುಡಿಮೆಯನ್ನ ತ್ಯಾಗವನ್ನು ಪಡ್ಕೊಂಡು ಬಂದಂಥದ್ದು. ಹುಯಿಲ್ಗೋಳ್ ನಾರಾಯಣ ರಾಯರು ಕಂಡಂಥ ಕನಸು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಎಂಥ ಅದ್ಭುತ ಮಾತು ಸ್ವಾಮಿ, ಎಂಥ ನಾಡು, ಆ ಭಾಷೆ ಎಂಥ ಸೊಗಸು. ಈ ಭಾಷೆಯ ಬಗ್ಗೆ ಪ್ರೀತಿ ಬೇಡವಾ ನಮಗೆ? ನಾನು ಕಾಲೇಜಿಗೆ ಹೋಗುವಾಗ ವರದರಾಜ್ ಹುಯಿಲ್ಗೋಳ್ ಅಂತ ನಮ್ಮ ಮಾಸ್ತರು, ನಾನು ವಿಜ್ಞಾನದ ವಿದ್ಯಾರ್ಥಿ, ಕನ್ನಡದ ಹುಚ್ಚು ಹಚ್ಚಿದಂಥವ್ರು ಅಂಥವ್ರು ಬಂದು ಹೇಳೋರು, ಕುಮಾರ್ ವ್ಯಾಸ ಭಾರತ ಓದ್ತಿರೋ ಇಲ್ಲ ಗೊತ್ತಿಲ್ಲಪ್ಪ ನೀವು, ಆ ಮುನ್ನುಡಿ ಹೋದ್ರು ಕನ್ನಡ ಭಾಷೆ ಸೊಗಸೆಂಥದ್ದು ಒಂದು ಗೊತ್ತಾಗುತ್ತೆ ಅನ್ಬೇಕು. ಆಮೇಲೆ ಅವನ ಹುಡುಗ ಕುಹಕದಿಂದ ಮಾತಾಡ್ದ, ಎಲ್ಲ ಭಾಷೆನೂ ಚೆನ್ನಾಗಿರುತ್ತೆ ಸರ್ ಅಂದ. ಹೌದಯ್ಯ, ಎಲ್ಲ ಭಾಷೆ ಚೆನ್ನಾಗಿರುತ್ತೆ, ಕನ್ನಡದ ಭಾಷೆ ಸೊಗಸನ್ನು ಕುಡಿಬೇಡನಯ್ಯ ನೀನು ಅಂದ್ಬಿಟ್ಟು ಒಂದು ಮಾತು ಹೇಳಿದ್ರು ಸ್ವಾಮಿ ಅವರು. ಕುಮಾರ್ ವ್ಯಾಸ ಭಾರತದ ತೋರಣ ನಾಂದಿ ಅಂತ ಬರೆದಿದ್ದಾರೆ ಪುಟ್ಟಪ್ಪನವರು, ಅಲ್ಲಿ ಭಾಷೆ ಹೇಗೆ ಬರ್ತದೆ ಅಂತ ಓದ್ಬೇಕು. ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಕುಮಾರ ವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ. ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ. ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೇ ಮೊಳಗಿ ರೋಮಾಂಚನಗೊಳ್ಳುವಂತೆ ಲಯವನ್ನ ಇಂಪನ್ನ ತಾನವನ್ನ ಮಾತಿನ ಹರಹನ್ನ ಛಂದಸ್ಸಿನ ಕುಣಿತವನ್ನ ಹೊರಹೊಮ್ಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ. ಒಂದೇ ಸಾಲು ಸ್ವಾಮಿ ಇದು, ನಮಗೆಲ್ಲ ಮೈ ಮೇಲೆ ಕೂದ್ಲೆದ್ದು ನಿಂತ್ಕೊಂಡ್ಬಿಡ್ತು. ನಾ ಮೊದಲೇ ಕೆಲಸ ಏನು ಮಾಡಿದ್ದು ಗೊತ್ತಾ, ಮನೆಗೆ ಹೋದ ತಕ್ಷಣ ನಮ್ಮ ಅಕ್ಕನ ಕಡೆಯಿಂದ 5 ರೂಪಾಯಿ ಇಸ್ಕೊಂಡು ಕುಮಾರವ್ಯಾಸ ಭಾರತ 5 ರೂಪಾಯಿ ಸಿಗ್ತಾ ಇತ್ತು ಅವಾಗ. ಕೊಂಡ್ಕೊಂಡು ಹೋಗಿ ಮನೆಯಲ್ಲಿ ರಾತ್ರಿ ಎಲ್ಲ ಕೂಟ ಸಾಲನ್ನು ಬೈಪಾಟ್ ಮಾಡಿ ಮರುದಿವಸ ಮೇಷ್ಟ್ರಿಗೆ ಒಪ್ಪಿಸಿದೆ. ಸರ್ ಹೇಳ್ತೀನಿ ಕೇಳಿ ಸರ್ ಸೆಂಟೆನ್ಸ್ ಅದ ನೀವು ಹೇಳಿದ್ದು ಅಂತ. ನೀವು ನಂಬಲಿಕ್ಕಿಲ್ಲ ಸ್ವಾಮಿ, ಕನ್ನಡದ ಬಗ್ಗೆ ಪ್ರೀತಿ ಹೇಗಿತ್ತು ಅಂದರೆ ಆ ಸೆಂಟೆನ್ಸ್ ಪೂರ್ತಿ ನಾನು ಹೇಳಿದ ತಕ್ಷಣ ಕೇಳಿರೋ ಪುಸ್ತಕ ಟೇಬಲ್ ಮೇಲೆ ಎಸೆದ್ಬಿಟ್ಟು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರು ನಾನು ಮೇಷ್ಟ್ರು. ಸಾರ್ಥಕ ಆಯ್ತು ಕಣಯ್ಯ ಒಂದು ಮಾತು ಹೇಳಿದ್ದು. ಯಾಕೆ ಹೇಳ್ತೀನಿ ಅಂದರೆ ಈ ಭಾಷೆ ಅಂತ ಅದ್ಭುತವಾದಂಥ ಭಾಷೆ, ಎಲ್ಲೆಲ್ಲೂ ಹರಿದು ಹಂಚಾಗಿ ಹೋಗಿದ್ದಂಥ ನಮ್ಮ ಕನ್ನಡ ನಾಡನ್ನು ಆ ದಾರ್ಶನಿಕರು ದೃಷ್ಟಾರರು ಎಲ್ಲ ಕಡೆ ಒಂದು ಸೇರಿಸಿ ಒಂದು ನಾಡು ಒಂದು ಮಾತು ಅಂತ ಮಾಡಿದ್ರಲ್ಲ, ಆ ಭಾಷೆ ಬಗ್ಗೆ ನಮಗೆ ಪ್ರೀತಿ ಬೇಡವ? ಮಾತಾಡುವಾಗ ಭಾಷೆ ಗೌರವ ಕೊಡಬೇಡವ? ಆ ಹೃಸ್ವ ದೀರ್ಘ ಅಲ್ಪಪ್ರಾಣ ಮಹಾಪ್ರಾಣ ಗಮನಿಸದೆ ಮಾತಾಡ್ಬಿಡ್ತೀವಲ್ಲ ಭಾರತ ದೇಶ ಅಂತೀವಿ, ಅದು ಭಾಷೆಗೆ ಮಾಡಿದಂಥ ಅಪಮಾನ. ಅದು ಸರಿಯಾಗಿ ಮಾತಾಡಬೇಕು ಯಾವುದೇ ವಿಷಯವನ್ನು. ಒಂದು ಪಾಠ ಇತ್ತು ನಮಗೆ ಕುಮಾರ ವ್ಯಾಸ ಭಾರತದ 8 ಮಾತುಗಳು 8 ಸೊಲ್ಲುಗಳಿದ್ದು ನಮಗೆ. ನಮ್ಮ ಮೇಷ್ಟ್ರು ಬರಬೇಕು ಕನ್ನಡಕ ತಲೆ ಮೇಲೆ ಇರಬೇಕು, ಅದ್ಯಾಕೋ ಕಣ್ಣಿಲ್ಲೇ ಇದ್ರೂ ಕನ್ನಡಕ ತಲೆ ಮೇಲೆ ಇರ್ತಿತ್ತು. ಅವ್ರ ಪುಸ್ತಕ ಬೇಕಾಗಿರಲಿಲ್ಲ ಬಾಯಿಗೆ ಬರೋದು. ಆ ಸಂದರ್ಭ ಏನಿತ್ತು? 8 ಪದ್ಯದ್ದು. ಯುಧಿಷ್ಠಿರ ದ್ಯೂತ ಆಡಿ ಸೋತಿದ್ದಾನೆ, ರಾಜ್ಯ ಸೋತ, ಕೋಶ ಸೋತ, ಎಲ್ಲ ಸೋತ, ತಮ್ಮಂದ್ರನ್ನು ಸೋತ, ತನ್ನೂ ಸೋತ, ಕೊನೆ ತನ್ನ ಹೆಂಡ್ತಿನ ಸೋತ. ಸೋತ ತಕ್ಷಣ ಕರ್ಣ ಕೂತಿದ್ನಲ್ಲ, ಅವನು ಹೇಳ್ತಾನೆ, ಏ ಇನ್ಮೇಲೆ ದ್ರೌಪದಿ ರಾಣಿಯಲ್ಲ, ದಾಸಿ, ಎಳ್ಕೊಂಬಾಕೆನ್ನ ಅಂತಾನೆ. ದುರ್ಯೋಧನ ಹೌದು ಅಂತ ದುಶ್ಯಾಸನನ್ನು ಕಳಿಸ್ತಾನೆ. ನಮ್ಮ ಪರಂಪರೆಯಲ್ಲಿ ಮೈದುನ ಅಂದರೆ ಮಗ ಇದ್ದಾಗೆ ಸ್ವಾಮಿ, ಈ ಚಂಡಾಲ ಮೈದುನ ಆ ಅತ್ತಿಗೆಯನ್ನು ಕೂದ್ ಹಿಡಿದು ಎಳ್ಕೊಂಬರ್ತಾನೆ. ಸೂರ್ಯನ ಬಿಸಿಲು ಕಾಣಿಸಿದಂಥ ರಾಣಿ ರಸ್ತೆಯಲ್ಲಿ ಎಳ್ಕೊಂಬರ್ತಾನಲ್ಲ, ಏನು ಅಪಮಾನ ಆಗಿರ್ಬೇಕು ಆಕೆಗೆ. ಸಭೆಗೆ ಬಂದು ನೋಡ್ತಾಳೆ, ಎಲ್ಲರೂ ಕೂತಿದ್ದಾರೆ, ದೊಡ್ಡವರು ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಅತ್ತೆ ಮಾವ ಎಲ್ಲರೂ ಕೂತಿದ್ದಾರೆ, ಒಬ್ಬರೂ ಸಹಾಯ ಮಾಡೋರಿಲ್ಲ. ಅಂಗಲಾಚಿ ಬೆಳ್ಕೋತಾಳೆ ಎಲ್ಲರಿಗೂ ಪಾರ್ ಮಾಡಿ ಅಂತ. 5 ಜನ ಗಂಡಂದರು ಒಬ್ಬರಿಗಿಂತ ಪ್ರಭಾವಶಾಲಿ ಆದಂಥವ್ರು ಎಲ್ಲ ತಲೆ ತಗ್ಸ್ಕೊಂಡು ಕೂತಿದ್ದಾರೆ, ಯಾರೂ ಸಹಾಯ ಮಾಡೋದಿಲ್ಲ. ಆಗ ದ್ರೌಪದಿ ನಿರಾಶಳಾಗಿ ಹತಾಶಳಾಗಿ ಕೃಷ್ಣನ ಮೊರೆ ಹೋಗ್ತಾಳೆ. ಆ 8 ಪದ್ಯ ನಮ್ಮ ಬಾಯಿಗಿತ್ತು ಸ್ವಾಮಿ. ಪಾಠ ಮಾಡಬೇಕಾದ್ರೆ ಮೇಷ್ಟ್ರು ಹೀಗೆ ಹೇಳ್ಕೊಂಡು ಬೆಂಚಿನ ನಡು ತಿರುಗಾಡ್ಕೊಂಬರ್ಬೇಕು. ನಾವೆಲ್ಲ ಪುಸ್ತಕ ಹಿಡ್ಕೊಂಡವ್ರು ಎಲ್ಲೆಲ್ಲಿ ಹೋಗ್ತಾರೆ ನೋಡ್ತಾ ಇರ್ತಿದ್ವಿ, ಕಣ್ಣಲ್ಲಿ ಗಳಗಳ ನೀರು ಇಳಿಬೇಕು. 100 ಸಲ ಪಾಠ ಮಾಡಿದ್ದಾರೆ ಮೇಷ್ಟ್ರು ಇದನ್ನ, ನಾವೆಲ್ಲ ಅಳ್ತಾ ಇದ್ವಿ ದುಃಖದಿಂದ. ಹೀಗೆ ಭಾವದ ಅತಿರೇಕದಲ್ಲಿ ಕೊಚ್ಕೊಂಡು ಹೋಗ್ತಿದ್ವಿ ನಾವು. ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಾನು ದೈಹಿಕವಾಗಿ ಕ್ಲಾಸ್ ರೂಮ್ನಲ್ಲೇ ಇದ್ದೆ, ಆದರೆ

0: ಮಾನಸಿಕವಾಗಿ ನಾನು ದುರ್ಯೋಧನ ದರ್ಬಾರಲ್ಲಿದ್ದೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯ ಯಾರಿಗೆ ಮೊದಲಿನ ಸಾಲ ಸೀಟ್ ಸಿಕ್ಕಿತ್ತಲ್ಲ ನನಗೂ ಸೀಟ್ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದರೆ ಅವ್ರಿಗೆ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ದುರ್ಯೋಧನ ಹೇಳೋದು. ನನ್ನ ಮನಸ್ಸು ಹೇಳಿ, ದುರ್ಯೋಧನ ಆ ತಾಯಿಯನ್ನು ಮುಟ್ಟಿದ್ರೆ ಹಾಳಾಗಿ ಹೋಗ್ತೀವೋ, ಮುಟ್ಟಬೇಡಾಕೆನ್ನ ಅಂತ ಹೇಳಬೇಕು ಅನಿಸಿತ್ತು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಮಾತಾಡೋದು ಇರೋದು ಕೇಳೋದಕ್ಕೆ, ಆದರೆ ಮಾತು ಚಂದ ಆಡಿದಾಗ ಅದು ದೃಶ್ಯ ಮಾಧ್ಯಮ ಆಗಿಬಿಡುತ್ತದೆ, ಶ್ರವ್ಯ ಮಾಧ್ಯಮ ಹೋಗಿ ಈ ಶಕ್ತಿ ಇರೋದು ಭಾಷೆಗೆ. ಅಂಥ ಭಾಷೆ ನಮ್ಮ ಕನ್ನಡ, ಅದನ್ನು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸೋಣ, ಬಳಸೋಣ, ಅಂದಾಗ ಭಾಷೆ ವೃದ್ಧಿಯಾಗ್ತದೆ.
1: ಕರುಣಾಳು ಬಾ ಬೆಳಕೆ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕಿ.
3: ಆಕಾಶವಾಣಿ ಕಾರವಾರ, ಭಕ್ತಿಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಭಕ್ತಿಗೀತೆಗಳು. ಶಂಭೋ ಮಹಾದೇವ ಅಂಬಾ ಮನೋಭಾವ ಬ್ರಹ್ಮಾದಿ ಸುರಶ್ರೇಷ್ಠ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನ, ದೊಡ್ಡಬಳಗೆರೆ ಪ್ರಕಾಶ್ ಮೂರ್ತಿ ಅವರಿಂದ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಚಿಂತನ ದೊಡ್ಡಬಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ.
1: ಬದುಕಿನ ಪ್ರಾಧಿಕಾರದಲ್ಲಿ ನೋವು ನಲಿವುಗಳ ಆಳ್ವಿಕೆ ಇದ್ದೇ ಇರುತ್ತದೆ. ಇವೆರಡರ ಪ್ರತಿಭೆಯೇ ಕಷ್ಟ ಸುಖಗಳಾಗಿ ನೆಲೆಹಾಸಿರುತ್ತವೆ. ಅವರವರ ನೀತಿ ನ್ಯಾಯ ಧರ್ಮಕ್ಕನುಗುಣ ನೋವು ನಂತರ ನಲಿವು, ನಲಿವಿನ ನಂತರ ನೋವು, ಅಥವಾ ಕಷ್ಟ ನಂತರ ಸುಖ, ಸುಖದ ನಂತರ ಮತ್ತೆ ಕಷ್ಟ ತಲೆ ಹಾಕಿರುತ್ತವೆ. ಈ ಹಾದಿಯಲ್ಲಿ ಯಾರ ಬುದ್ಧಿಯ ಯಾವ ಜಾಣ್ಮೆಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ಬಂದುದನ್ನು ಅನುಭವಿಸಲೇಬೇಕು. ಬಾಳದಾರಿಯನ್ನು ನಡೆಯಲೇಬೇಕಾಗಿರುತ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಬಗೆಯ ಅನುಭವಗಳು ಬದುಕಿನ ಹಾದಿಯಲ್ಲಿ ಒಂದು ಬಗೆಯವಲ್ಲ, ನಾನಾ ರೀತಿಯ ಎಡರು ತೊಡರುಗಳನ್ನು ಮಾನವ ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಕಾಣಲೇಬೇಕಾಗುತ್ತದೆ. ಮಾನವ ಆಶಾಜೀವಿಯೇ ಹೌದು, ಆದರೂ ತಾಳ್ಮೆಯಿಂದಲೇ ಬಾಳ್ವೆ ಮುಗಿಸಿಕೊಂಡು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ನಿತ್ಯ ಬದುಕನ್ನು ನಡೆಯಬೇಕಾಗುತ್ತದೆ. ಈ ಹಾದಿಯಲ್ಲಿ ನಮ್ಮ ಪೂರ್ವಜರು ಕಂಡು ಕೇಳಿ ನೋಡಿ ಅನುಭವಿಸಿದ ತಮ್ಮ ಸತ್ವಯುತ ಅನುಭವಗಳನ್ನು ಗಾದೆ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಇವರಾರೂ ಹೆಚ್ಚಿನ ಮಟ್ಟದ ವ್ಯಾಸಂಗ ಮಾಡಿ ಪಾಂಡಿತ್ಯದ ಪ್ರೌಢಿಮೆಯನ್ನು ಸಂಪಾದಿಸಿದವರಲ್ಲ. ನಿತ್ಯ ಬದುಕಿನ ಚಟುವಟಿಕೆಗಳಲ್ಲಿ ಅನುಭವಿಸಿದ ಸತ್ವಯುತ ರಸಭರಿತ ನೀತಿ ಪಾಂಡಿತ್ಯವನ್ನು ಈ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಗಮನಾರ್ಹ ತಿಳಿವನ್ನು ಬೆಳಕು ಮಾಡಿದ್ದಾರೆ. ಗಾದೆ ಮಾತುಗಳ ಬದುಕು ಸಾಮಾನ್ಯವಾದುದಲ್ಲ, ಅಷ್ಟೇ ವಿಚಾರಾರ್ಹ.

0: ಚೇತನಾರ್ಹ. ಈ ಮಾತುಗಳು ಸಾಮಾನ್ಯನಿಂದ ರಾಜಮಹಾರಾಜರವರೆಗೂ ಧೀರೋದ್ಧಾತವಾದ ತಮ್ಮ ನೀತಿಯ ಕಂಪನ್ನು ಚೆಲ್ಲುತ್ತವೆ, ಇದ್ದುದನ್ನು ಇದ್ದ ಹಾಗೆಯೇ ಹೇಳುತ್ತವೆ, ಸತ್ಯ ಚಿತ್ರಣವನ್ನು ಬೆಳಕು ಮಾಡುತ್ತವೆ. ಆಶಾದಾಯಕ ಹಿತಚಿಂತನೆ ಗಾದೆ ಮಾತುಗಳ ಬದುಕಿನಲ್ಲಿ ಹಾಸುಹೊಕ್ಕವಾಗಿ ದೊರಕುತ್ತದೆ. ನೀತಿ ಚಿಂತನೆಯನ್ನು ಮೂಡಿಸುತ್ತವೆ. ಆಕಾಶ ನೋಡಲು ನೂಕು ನುಗ್ಗಲೇಕೆ ಎಂದು ಸಮಾಧಾನ ಹೇಳಿ ವಿಚಾರ ಸಾಗರವನ್ನೇ ಎದುರು ನಿಲ್ಲಿಸುತ್ತವೆ. ಗಾದೆ ಮಾತು ವೇದಕ್ಕೆ ಸಮಾನ ಎಂಬ ಉನ್ನತ ಸ್ಥಾನಕ್ಕೆ ಪಾತ್ರವೆನಿಸಿವೆ. ಗಂಧದ ಕೊರಡು ತೇದಷ್ಟೂ ಪರಿಮಳ ಎಂಬಂತೆ ತನ್ನ ಬದುಕಿನ ಗುಣ ಗಾಂಭೀರ್ಯತೆ ಮತ್ತು ಸ್ಥಾನಮಾನಗಳನ್ನು ನಿರಂತರ ಉಳಿಸಿಕೊಂಡು ಬರುತ್ತಿವೆ. ನಿಯಮವಿರುವವರನ್ನು ಕಂಡರೆ ಯಮನಿಗೂ ಭಯ, ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದೇ ಎಂಬ ತನ್ನದೇ ಆದ ಅಮೂಲ್ಯ ಸ್ಥಾನವನ್ನು ಗಾದೆಗಳ ಬದುಕು ತನ್ನ ಎಲ್ಲ ಸಮಗ್ರ ಬದುಕಿನಲ್ಲೂ ಸಂಪದ್ಭರಿತವಾಗಿ ಬೆಳಕು ಮಾಡಿದೆ. ಗಾದೆ ಮಾತುಗಳ ಪಾವಿತ್ರ್ಯತೆ ಬಹುಮುಖವಾದುದು. ಮಾನವನ ನಡೆನುಡಿಗಳನ್ನು ಪರಿಶುದ್ಧಗೊಳಿಸುತ್ತದೆ, ಆಚಾರ ವಿಚಾರಗಳಲ್ಲಿ ಸ್ವಚ್ಛತೆಯನ್ನು ತೋರುತ್ತದೆ, ಅಪರಾಧವಾಗಿದ್ದುದನ್ನು ಸರಿಪಡಿಸಿಕೊಂಡು ನ್ಯಾಯದ ಹಾದಿಯಲ್ಲಿ ನಡೆಯಲು ಎಚ್ಚರಿಸುತ್ತದೆ, ಧರ್ಮಪರ ಚಿಂತನೆಗೆ ಹತ್ತಿರವಾಗಿಸುತ್ತದೆ, ನಿತ್ಯ ನಡವಳಿಕೆಗಳಲ್ಲಿ ತಲೆ ಹಾಕಿದ್ದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಪಾಠ ಹೇಳುತ್ತದೆ, ದುಷ್ಟ ಚಟುವಟಿಕೆಗಳನ್ನು ಸಜ್ಜನತೆಯ ಹಾದಿಗೆ ತರುತ್ತದೆ. ಬದುಕಿನ ಹಾದಿಯಲ್ಲಿ ಜಾಗರೂಕತೆ ವಹಿಸಿ ನಡೆಯಲು ನೀತಿ ಪಾಠ ಹೇಳುತ್ತದೆ, ತಪ್ಪಾಗಿದ್ದ ನಡವಳಿಕೆಗಳನ್ನು ಗುರುತಿಸಿ ಬೆರಳು ಮಾಡಿ ತೋರುತ್ತದೆ, ಪರಿಶುದ್ಧ ಸಹಜತೆಯನ್ನು ನೇರವಾಗಿ ಬೆಳಕು ಮಾಡುತ್ತದೆ, ಬದುಕಿನ ವಿವಿಧ ಮುಖದ ಆದರ್ಶತೆಯನ್ನು ನಿರಂತರ ಕಾಪಾಡುತ್ತದೆ. ಮುಂತಾಗಿ ಗಾದೆ ಮಾತಿನ ಬದುಕು ಸರ್ವ ಜನೋಪಕಾರಿ, ಜನಪ್ರಿಯತೆಯನ್ನು ಆದಿಯಿಂದಲೂ ಸಂಪಾದಿಸಿಕೊಂಡಿದೆ. ವಿಶಾಲ ಮನೋಭಾವ ಹೊತ್ತು ವಿಚಾರಶೀಲ ಜಾಗೃತಿಯನ್ನು ಗಾದೆ ಮಾತುಗಳು ಒಡಮೂಡಿಸುತ್ತವೆ. ಗಾದೆಯ ಎಲ್ಲ ಹೆಜ್ಜೆಗಳು ವ್ಯಕ್ತಿ, ಗೃಹ ಮತ್ತು ಸಮಾಜದ ಓರೆ ಕೋರೆಗಳನ್ನು ವಿಮರ್ಶಿಸುತ್ತವೆ, ಇರುವಂತಹ ಸಂಗತಿಯನ್ನು ಇದ್ದ ಹಾಗೆಯೇ ಎದುರಿಡುತ್ತವೆ. ಸಾಗರದಷ್ಟು ಗಾತ್ರದ ಅಭಿಪ್ರಾಯವನ್ನು ಅತೀವ ಸರಳಗೊಳಿಸಿ ಸಾಸಿವೆಯ ಗಾತ್ರದಲ್ಲೇ ಕ್ರೋಢೀಕರಿಸಿ ಬೆಳಕಾಯಿಸುತ್ತವೆ, ನಾಲ್ಕಾರು ಪದಗಳಲ್ಲೇ ಕ್ರೋಢೀಕೃತ ಚಿತ್ರಣವನ್ನು ಎದುರಿಡುತ್ತವೆ, ಗಾಢ ವಸ್ತುವನ್ನು ಸರಳ ಪದಗಳಲ್ಲೇ ಪ್ರಸ್ತುತಪಡಿಸುತ್ತವೆ. ರಾಮಾಯಣ ಮಹಾಭಾರತ ಮಾತ್ರವಲ್ಲದೆ ಚಾರಿತ್ರಿಕ ಹಾಗೂ ಸಾಮಾಜಿಕತೆಯ ಅಸಂಖ್ಯ ಪ್ರಸಂಗಗಳು ಕೂಡ ನಮ್ಮ ಗಾದೆ ಮಾತುಗಳಲ್ಲಿ ತಲೆ ಹಾಕುತ್ತವೆ. ಎತ್ತ ತಿರುಗಿದರೂ ವೈಚಾರಿಕತೆಯ ಬೆರಗು ಮೈತಾಳಿರುತ್ತದೆ, ಮುಂದೆ ಹೊಗಳಿ ಹಿಂದೆ ತಗಲುವ ಸ್ವಭಾವವಿಲ್ಲ, ಮುಖ ನೋಡಿ ಮಣೆ ಹಾಕುವ ಗುಣವಿಲ್ಲ, ಯಾರದೇ ನೀರುಂಬು ವೇರಿತನವಿದ್ದರೂ ನೇರವಾಗಿ ಚಿತ್ರಿಸುತ್ತವೆ. ಅನುಭವಪೂರಿತ ಈ ಮಾತುಗಳಲ್ಲಿ ಬದುಕಿನ ವಿವಿಧ ಚಿತ್ರಗಳನ್ನು ನಾವು ಕಾಣಬಹುದು.
1: ಇದುವರೆಗೆ ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕನ್ನಡ ರತ್ನ ಭಂಡಾರ

0: ಆಕಾಶವಾಣಿ ಕಾರವಾರ. ರೈತರಿಗೆ ಸಲಹೆ.
1: ತರಕಾರಿ ಬದನೆ ರಾಜ್ಯದ ಮುಖ್ಯವಾದ ಬೆಳೆ. ಈ ಬೆಳೆಯನ್ನು ವರ್ಷಾದ್ಯಂತ ಬೆಳೆಯಬಹುದು. ಇದರಲ್ಲಿ ಹೆಚ್ಚಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಈ ತರಕಾರಿಯು ಮಧುಮೇಹ ರೋಗಿಗಳಿಗೆ ಒಳ್ಳೆಯದು. ಬದನೆಯನ್ನ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಸಬಹುದು. ನೀರು ಬಸಿದು ಹೋಗುವಂತಹ ಜೇಡಿಮಣ್ಣು ಈ ಬೆಳೆಗೆ ಸೂಕ್ತ. ಅಲ್ಲದೆ ಬೆಳೆಯನ್ನ ಸವಳು ಮಣ್ಣಿನಲ್ಲಿಯೂ ಸಹ ಬೆಳೆಯಬಹುದು. ಈ ಬೆಳೆಯನ್ನ ಪ್ರಾರಂಭಿಸುವುದಕ್ಕೆ ಜೂನ್, ಜುಲೈ, ಅಕ್ಟೋಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳುಗಳು ಸೂಕ್ತ. ಬದನೆಗೆ ಹಲವಾರು ರೋಗ ಮತ್ತು ಕೀಟಗಳು ಬಾಧಿಸುತ್ತವೆ. ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ, ಈ ಕೀಟವು ಬದನೆಕಾಯಿಗೆ ಬರುವ ಒಂದು ಮುಖ್ಯ ಕೀಟವಾಗಿದೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಹೆಚ್ಚಾಗಿ ಆಫ್ರಿಕಾ, ಏಷ್ಯಾ, ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಚೈನಾ ಮತ್ತು ಫಿಲಿಪೈನ್ಸ್ ರಾಷ್ಟ್ರಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ರೋಗದ ಲಕ್ಷಣಗಳು: ಪ್ರೌಢಾವಸ್ಥೆಯ ಕೀಟವು ಬಿಳಿ ರೆಕ್ಕೆಗಳನ್ನು ಹೊಂದಿದ್ದು ತ್ರಿಕೋನಾಕಾರದ ಕೆಂಪು ಗೆರೆಗಳು ಮುಂಭಾಗದ ರೆಕ್ಕೆಯಲ್ಲಿರುತ್ತೆ. ಪ್ರೌಢಾವಸ್ಥೆಯ ಹೆಣ್ಣು ಕೀಟವು ಸುಮಾರಾಗಿ 8-10 ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಮೊಟ್ಟೆಯಿಂದ ಹೊರಬಂದ ಮರಿ ಹುಳುಗಳು ಬಿಳಿ ಬಣ್ಣವನ್ನು ಹೊಂದಿದ್ದು ಮೊದಲ ಹಂತದ

0: ನಂತರದ ಮರಿಹುಳುಗಳು ತಿಳಿ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಮರಿಹುಳುಗಳು ಅಗಲವಾದ ಎಲೆಗಳ ದೇಟು ಮತ್ತು ನಡುದಿಂಡನ್ನು ಕೊರೆಯುತ್ತಾ ಎಳೆಯ ರೆಂಬೆಯನ್ನು ಕೊರೆಯೋದ್ರಿಂದ ರೆಂಬೆಗಳು ಉಣಗುತ್ತೆ. ಹೀಗೆ ಮುಂದುವರಿದು ಹೂವು ಮೊಗ್ಗು ಕಾಯಿಗಳನ್ನು ಕೊರೆಯುತ್ತೆ. ದೊಡ್ಡ ಹಂತದ ಮರಿಹುಳುಗಳು ಕೊರೆದ ರಂಧ್ರವು ಹಿಕ್ಕಿಗಳಿಂದ ತುಂಬಿರುತ್ತೆ. ಹಾನಿಗೊಳಗಾದ ಕಾಯಿಗಳು ತಿನ್ನುವುದಕ್ಕೆ ಮತ್ತು ವ್ಯಾಪಾರಕ್ಕೆ ಯೋಗ್ಯವಾಗಿರೋದಿಲ್ಲ. ಸರಿಸುಮಾರು 70% ಹಾನಿಯನ್ನು ಉಂಟು ಮಾಡುತ್ತೆ. ಈ ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ ಹುಳುವನ್ನು ನಿರ್ವಹಣೆ ಮಾಡೋದಾಗಿದ್ರೆ ಕೊತ್ತಂಬರಿಯನ್ನು ಅಂತರ ಬೆಳೆಯಾಗಿ 2:1 ಬೆಳೆಯಬೇಕು. ಕಾಲಕಾಲಕ್ಕೆ ಹಾನಿಗೊಳಗಾದ ರೆಂಬೆ ಮತ್ತು ಕಾಯಿಗಳನ್ನು ಕಿತ್ತು ನಾಶಪಡಿಸಬೇಕು. ಆಕರ್ಷಕ ಬಲೆಯನ್ನು ನಾಟಿ ಮಾಡಿದ 15 ದಿನಗಳ ನಂತರ ಹಾಕಬೇಕು. ಪರತಂತ್ರ ಜೀವಿಗಳನ್ನು 4-5 ಬಾರಿ ಬಿಡಬೇಕು. ಮೊದಲನೇ ಬಾರಿಗೆ ಹೂ ಕಟ್ಟುವ ಸಮಯದಲ್ಲಿ ಮತ್ತು 10 ದಿನಗಳ ಅಂತರದಲ್ಲಿ ಬಿಡಬೇಕು. 4% ಬೇವಿನ ಬೀಜದ ಕಷಾಯ ಅಥವಾ BT 500 ಗ್ರಾಂ 1 ಹೆಕ್ಟೇರಿಗೆ ಸಿಂಪಡಣೆಯನ್ನು ಮಾಡಬೇಕು. ಇನ್ನು ಎಪಿಲಾಕ್ನ ದುಂಬಿ, ಇದು ಟೊಮೆಟೊ, ಬೀನ್ಸ್ ಮತ್ತು ಕುಂಬಳ ಜಾತಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ದುಂಬಿಯು 8-9 ಮಿಲಿಮೀಟರ್ ಉದ್ದ ಹಾಗೂ 5.5 ಮಿಲಿಮೀಟರ್ ಅಗಲವಾಗಿ 7-14 ಕೆಂಪು ಬಣ್ಣದ ಚುಕ್ಕಿಗಳನ್ನು ಹೊಂದಿರುತ್ತೆ. ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೆಣ್ಣು ದುಂಬಿಯು ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಎಪಿಲಾಕ್ನ ದುಂಬಿ ದಾಳಿ ಮಾಡಿದಾಗ ಪ್ರೌಢಾವಸ್ಥೆಯ ದುಂಬಿ ಮತ್ತು ಮರಿಹುಳುಗಳು ಹಾನಿಯನ್ನು ಉಂಟು ಮಾಡುತ್ತವೆ. ಮೊದಲು ಅವು ಎಲೆಯ ಮೇಲ್ಭಾಗದಲ್ಲಿ ಕೆರೆದು ತಿನ್ನುತ್ತವೆ ಮತ್ತು ಹೆಚ್ಚಾಗಿ ಬಾಧಿಸೋದ್ರಿಂದ ಕೇವಲ ಎಲೆಯ ದಿಂಡನ್ನು ಮಾತ್ರ ಕಾಣಬಹುದು. ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಇದಕ್ಕೆ ಮೊಟ್ಟೆ ಮತ್ತು ಮರಿಹುಳುಗಳು ಅಥವಾ ಕೋಶಾವಸ್ಥೆಯ ಹಂತಗಳನ್ನು ಕೈಯಿಂದ ಆರಿಸಿ ನಾಶಪಡಿಸೋದ್ರಿಂದ ನಿರ್ವಹಣೆಯನ್ನು ಮಾಡಬಹುದು. ಮೆಲಾಥಿಯಾನ್ 15% ಧೂಳನ್ನು ಧೂಳೀಕರಿಸಬೇಕು. ಇನ್ನು ಬೂದು ಬಣ್ಣದ ದುಂಬಿ, ಇದರಲ್ಲಿ ಪ್ರೌಢಾವಸ್ಥೆಯ ದುಂಬಿಗಳು ಎಲೆಯ ಅಂಚನ್ನು ತಿನ್ನೋದ್ರಿಂದ ಕತ್ತರಿಸಿದಂತೆ ಎಲೆಯನ್ನು ವಿಕೃತಿಗೊಳಿಸುತ್ತವೆ. ಅರೆ ಪ್ರೌಢಾವಸ್ಥೆಯ ಮರಿಹುಳುಗಳು ಬೇರುಗಳನ್ನು ತಿನ್ನೋದ್ರಿಂದ ಗಿಡಗಳು ಒಣಗುತ್ತವೆ ಮತ್ತು ತೀವ್ರವಾಗಿ ಬಾಧೆಗೊಳಗಾದ ಹೊಲದಲ್ಲಿ ಕೇವಲ ಒಣಗಿದ ಗಿಡಗಳಷ್ಟೇ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಕೈಯಿಂದ ಆರಿಸಿ ನಾಶಪಡಿಸಬೇಕು. ನಾಟಿ ಮಾಡುವ ಮೊದಲು ಪ್ರತಿ ಹೆಕ್ಟೇರಿಗೆ 500 ಕೆಜಿಯಂತೆ ಬೇವಿನ ಹಿಂಡಿಯನ್ನು ಭೂಮಿಗೆ ಸೇರಿಸಬೇಕು. ಕಾರ್ಬಾರಿಲ್ 50 WP 3 ಗ್ರಾಂ ಪ್ರತಿ ಲೀಟರ್ ಮತ್ತು ನೀರಿನಲ್ಲಿ ಕರಗುವ ಗಂಧಕ 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನ ಸುದೆಯಲ್ಲಿ ಭಕ್ತಿಗೀತೆಗಳು. ಗೋಟೂರಿ ಅವರ ರಚನೆಯ ಗೀತೆಯನ್ನು ಹಾಡಿದ್ದಾರೆ BK ಸುಮಿತ್ರ. ಗಣನಾಯಕ ವರದಾಯಕ ಪಾಲಿಸು.

ಬಿಕೆ ಸುಮಿತ್ರಾವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ ವಿರಚಿತ ಗೀತೆ ನಾಗಾಭರಣನು ನಂಜುಂಡನಾದ ಕಥೆಯ ಕೇಳಮ್ಮ.

ಸತ್ಯ ಅಹಿಂಸೆಗಳನ್ನು ಯಾವುದೇ ವ್ಯಕ್ತಿ ಕೇವಲ ವೈಯಕ್ತಿಕ ಅನುಷ್ಠಾನದ ತತ್ವಗಳನ್ನಾಗಿ ಮಾಡಿಕೊಂಡರೆ ಸಾಲದು. ಸಮಾಜ ಸಮುದಾಯಗಳು, ರಾಷ್ಟ್ರಗಳು ಕೂಡ ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಾಗಬೇಕು. ಇದು ನನ್ನ ಕನಸು. ಮಹಾತ್ಮ ಗಾಂಧೀಜಿಯವರ ನುಡಿ.

ಮಣ್ಣಿನ ಸವಕಳಿ ಬೆಳೆಯ ಇಳುವರಿಯನ್ನು ತಗ್ಗಿಸುತ್ತದೆ, ಕ್ರಮೇಣ ಜಮೀನನ್ನು ಬಂಜಾರಾಗಿಸುತ್ತದೆ. ಅದಕ್ಕೆ ಹೆಚ್ಚು ಹೆಚ್ಚು ಮರ ಬೆಳೆಸಿ ಭೂಸಾರ ರಕ್ಷಿಸಿ.

ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
6: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
7: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ. ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೂ

0: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 2 ಲಕ್ಷದವರೆಗೂ ಪರಿಹಾರ ನೀಡುತ್ತದೆ. ಹಾಗೂ ಜೀವನ್ ಜ್ಯೋತಿ ಬೀಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ, ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
2: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ, ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನು ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ ಇಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟ್ಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆಯೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿ ಇರೋದನ್ನ ಕೇಳಿ ಬಹಳ ಖುಷಿ ಆಯ್ತು. ಧನ್ಯತೆಯನ್ನು ಅನುಭವಿಸಿದೆ ನಾನು.
3: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17ರಷ್ಟು ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ.

0: ವೀರಶೈವ ಮಠಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ ಎನ್ಎಂಆರ್ ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಾವಗೀತೆಗಳು. ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಯನ್ನು ಹಾಡಿದರೆ ಪಂಚಮ ಹಳಿಬಂಡಿ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ.

ನಮಗೇಕೇನಲ್ಲ ನಾಳೆಯ ಚಿಂತೆ, ನಾವಿರೋಣ ಹಕ್ಕಿ ಹೂಗಳಂತೆ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಗೀತೆ.

ಇಂದು ಅವರ ಧ್ವನಿಯಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ವಿರಚಿತ ಗೀತೆ. ನಿನ್ನ ಹೊರತು ಬದುಕು ಶೂನ್ಯ, ನನ್ನ ನಲ್ಮೆ ನಿನಗೆ ಮಾನ್ಯ.

0: ಆಕಾಶವಾಣಿ ಕಾರವಾರ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳುಗರೆ, ಇಂದು ಬೆಳಗ್ಗೆ 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ವಿಷಯ ಸಾಮೂಹಿಕ ಯೋಗ. ಪ್ರಸ್ತುತಪಡಿಸಲಿದ್ದಾರೆ ಪ್ರೇಮಾ ಟಿಎಂಆರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

9:15ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಕುರಿತು ಡಾಕ್ಟರ್ ಕೋಮಲ್ ಕುಲಕರ್ಣಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ.

ಐವತ್ತು ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ಪುಷ್ಪಾವತಿ ಮಂಜುನಾಥ್ ಚೋದಾರ್ ಶೆಟ್ಟರ್ ಅವರಿಂದ ಭಜನಾ ಪದಗಳು.

ಆಕಾಶವಾಣಿ ಕಾರವಾರ ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡ ವಾರ್ತೆಗಳು.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ಧ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿ ಅವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ

0: ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶೆಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೂಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ ಆರ್ಟಿಕಲ್ 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ಎಸಿಬಿ ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ದ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ

0: ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಜುಲಾ ಶಾಸನ ಸಭಾಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಜುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ದ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೊ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಹಾಲುಂಡ ತವರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಸಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಯ ರಚನೆ ಮತ್ತು ಸಂಗೀತ ಕಿ ಕಲ್ಯಾಣ್ ಅವರದು.

ಹಂಸಲೇಖ ಅವರು ಗೀತೆಯನ್ನು ರಚಿಸಿ ಸಂಗೀತ ನೀಡಿರುವ ಮಧುರ ಮೈತ್ರಿ ಚಿತ್ರದ ಗೀತೆ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:00 ಆಗುತ್ತಿದೆ. ಇನ್ನು ದೆಹಲಿ ಕೇಂದ್ರದಿಂದ ಹಿಂದಿ 8:15 ಇಂಗ್ಲಿಷ್ ವಾರ್ತೆಗಳು.

ಸಾಮೂಹಿಕ ಯುಗ ಯಾಕೆ ಮಹತ್ವವನ್ನು ಪಡ್ಕೊಳ್ತದೆ ಅಂದರೆ, ಮನುಷ್ಯನ ದಿನಚರಿಯಲ್ಲಿ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಆ ದಿನಚರಿ ಚೆನ್ನಾಗಿದ್ದರೆ, ಅದು ಖುಷಿಯಿಂದ ಕೂಡಿದ್ರೆ, ಅದು ಹಿತವಾಗಿದ್ದರೆ ಇಡೀ ದಿನ ಅವನು ಆ ದಿನಚರಿ ಸ್ವಸ್ಥವಾಗಿಯೇ ಇರ್ತದೆ, ಸುಂದರವಾಗಿಯೇ ಇರ್ತದೆ. ಅವನು ಬಹಳ ಚೆನ್ನಾಗಿ ದಿನವನ್ನು ಕಳೀತಾನೆ. ಅವನ ಬಿಸಿ ಉಸಿರು, ಏನು ಗಾದ ಉಸಿರು ನಮ್ಮ ವಾತಾವರಣನ ಸೇರಲ್ಲ. ಅವನು ಬಹಳ ಖುಷಿಯಿಂದ ಕೂಲ್ ಆಗಿರ್ತಾನೆ. ಹಾಗಾಗೋಕ್ಕೆ ಏನು ಕಾರಣ, ಯಾವುದು ನೆರವಾಗ್ತದೆ ಅಂದರೆ ಸಾಮೂಹಿಕ ಯೋಗ. ಒಬ್ಬ ಮನುಷ್ಯನ ಇಡೀ ದಿನ ಹಿತವಾಗಿ, ಸುಖವಾಗಿ, ಶಾಂತವಾಗಿ, ಬಹಳ ಪ್ರೀತಿಯಿಂದ ಕಳೀಬೇಕು ಅಂದರೆ ಯೋಗ ಒಟ್ಟಿಗೆ ಮಾಡಿದಾಗ ಆ

ಖಂಡಿತ ಸಾಧ್ಯ ಆಗುತ್ತೆ. ಇಡೀ ದಿನದ ಶಕ್ತಿಯನ್ನು, ಜೀವನ ಪ್ರೀತಿಯನ್ನು, ಶಾಂತತೆಯನ್ನು ಕಟ್ಟಿಕೊಡುವಂಥದ್ದು ಯೋಗ. ಹಾಗಾಗಿ ಸಾಮೂಹಿಕ ಯೋಗ, ಅದ್ರ ಜೊತೆಗೆ ಪ್ರಕೃತಿಯಲ್ಲಿ ಸಾಮೂಹಿಕ ಯೋಗ, ಪ್ರಕೃತಿಯ ಎಲ್ಲ ತಾಕತ್ತುಗಳನ್ನು ಮನುಷ್ಯನಿಗೆ ತುಂಬಿಕೊಡುವ ಶಕ್ತಿ, ಎಲ್ಲ ಸಾತ್ವಿಕ ಶಕ್ತಿಯನ್ನು ತುಂಬಿಕೊಡುವಂಥ ಒಂದು ಪವರ್ ಇದೆ, ಶಕ್ತಿ ಇದೆ, ಅದು ನಮ್ಮ ಪ್ರಕೃತಿಯ ಮಡಿಲಿಗೆ ಇದೆ. ಅಲ್ಲಿ ಯೋಗ ಮಾಡಿದಾಗ ಮನುಷ್ಯ ದೇವರಿಗೆ ಅತಿ ಹತ್ತಿರ.

ದೇವರು ಅಂದರೆ ಪ್ರಕೃತಿನೇ ಇಲ್ಲಿ. ದೇವರು ಅಂದರೆ ನಿನ್ನ ಧರ್ಮ, ನನ್ನ ಧರ್ಮ, ಅವ್ರ ಧರ್ಮ, ದೇವ್ರ ಬಗ್ಗೆ ಹೇಳ್ತಾ ಇಲ್ಲ. ಪ್ರಕೃತಿ ಏನನ್ನು ಬಯಸ್ತದೆಯೋ ಹಾಗೆ ನಾವು ಬದುಕೋಕ್ಕೆ ಸಾಧ್ಯ. ಯೋಗ ಅನ್ನೋದು ನಿರಂತರವಾದ, ಎಲ್ಲಿವರೆಗೆ ಈ ಗಡಿಯಾರ ಓಡ್ತಾನೆ ಇರ್ತದೋ, ದಿನಗಳು ಸಾಗ್ತಾನೆ ಇರ್ತದೋ, ಆ ಎಲ್ಲ ಕಾಲದ ಒಂದು ಒಂದು ಪ್ರಾಮುಖ್ಯತೆ ಅದು. ಮೊದಲ ಪೂಜೆ ಮನುಷ್ಯನ ದಿನಚರಿಯ, ಅದಕ್ಕೆ ಕಾಲಮಿತಿ ಇಲ್ಲ. ಯೋಗವನ್ನು ರೋಗಗಳಿಗೆ ಔಷಧಿ ಅಂದರೆ ಸಾಕಾಗೋದಿಲ್ಲ. ಯೋಗ ರೋಗವೇ ಬರದ ಹಾಗೆ ಕಾಯುವ ಒಂದು ಬಲವಾದ ಶಕ್ತಿ. ಮಾನಸಿಕ ಇರ್ಬೋದು, ಅದು ದೈಹಿಕ ಇರ್ಬೋದು, ಯಾವುದೇ ಇರ್ಬೋದು, ಹೃದಯದ ಕಾಯಿಲೆ ಇರ್ಬೋದು, ಅಥವಾ ನಿಮ್ಮ ಮಹಿಳೆಯರಿಗೆ ಗರ್ಭಕುಶದ ಇರ್ಬೋದು, ಅಥವಾ ಈ ಸ್ನಾಯುಗಳ ಸೆಳೆತ ಇರ್ಬೋದು, ನಿಮ್ಮ ಗಂಟು ನೋವು ಆರ್ಥ್ರೈಟಿಸ್ ಅಂತ ನೀವೇನು ಹೇಳ್ತೀರಲ್ಲ ಅದು ಇರ್ಬೋದು, ಅಥವಾ ಪಾದಗಳ ಸೆಳೆತ ಇರ್ಬೋದು, ಡಯಾಬಿಟಿಕ್ ಇರ್ಬೋದು. ಈಗ ಬಹಳ ಎಲ್ಲ ಕಡೆ ಕೇಳಿ ಬರೋದು ಅಯ್ಯೋ ಬಿ ಪಿ ರೀ, ಶುಗರ್ ರೀ, ಅದು ಇರ್ಬೋದು, ಮತ್ತು ಥೈರಾಯ್ಡ್ ಇರ್ಬೋದು. ಅದು ಬರದ ಹಾಗೆ ನಿಮಗೆ ಮುಂದೆ ಬಳಲಬೇಕಾದರೆ ನೀವು ಯೋಗವನ್ನು ಮಾಡಬೇಡಿ. ಮುಂದೆ ನೀವು ಅದೆಲ್ಲದರಿಂದ ಬರದೇ ಇರೋ ಹಾಗೆ ತಡಿಬೇಕಪ್ಪ, ನಮ್ಗೆ ಅದೆಲ್ಲ ಬೇಡ, ನಾವು ಆರಾಮ ಸ್ವಸ್ಥವಾಗಿ ಬದುಕಬೇಕು ಅಂದರೆ ಯೋಗ ಸಾಧ್ಯ. ನಿಮ್ಮ ಜೀವನ ಪದ್ಧತಿ ಆಗಬೇಕು ಯೋಗ. ನಿಮಗೆ ಸರಳವಾಗಿ ಹೇಳಬೇಕಂದ್ರೆ ಯೋಗ ನಿಮ್ಮ ಬದುಕಿನ ಒಂದು ಭಾಗ, ಅದು ನಿಮ್ಮ ಬದುಕಿನ ದಿನದ ಮೊದಲ ಭಾಗ ಯೋಗ. ಆದರೆ ನೀವು ಖಂಡಿತ ಯಾರಿಗೂ ಹೊರೆಯಾಗದ ಹಾಗೆ ಬದುಕ್ಬೋದು, ಪ್ರಕೃತಿಗೆ ಹೊರೆಯಾಗದ ಹಾಗೆ.

ಮನಸ್ಸನ್ನ ಸ್ವಸ್ಥ ಆಗಿಟ್ಕೊಂಡು ಪೂರ್ತಿ ಸುಂದರವಾದ ಒಂದು ಬದುಕಿನ ಕಲ್ಪನೆ ನಿಮ್ಮ ಮುಂದೆ ಏನು ಇದೆಯಲ್ಲ ಅದು ನಿಮ್ಮದಾಗಬಹುದು. ಈ ಬದುಕಿನ ಬಗ್ಗೆ ಎಲ್ಲರಿಗೂ ಒಂದು ಸುಂದರವಾದ ಕಲ್ಪನೆ ಇರುತ್ತೆ, ನಾನು ಹಿಂಗೆ ಬದುಕಬೇಕು ಹಂಗೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಹಾಗೆ ನಾವು ಸುಂದರವಾಗಿ ಬದುಕೋದಕ್ಕೆ ಹೇಗೆ ಸಾಧ್ಯ? ನಾನು ದುಡ್ಡಿನ ಬಗ್ಗೆ ಹೇಳ್ತಾ ಇಲ್ಲ, ಅಷ್ಟು ದುಡ್ಡು ಬೇಕು ನಮಗೆ, ಇಷ್ಟು ದುಡ್ಡು ಬೇಕು. ದುಡ್ಡಿನಿಂದ ಸುಖವನ್ನು ಪಡೆಯೋಕ್ಕೆ ಅಸಾಧ್ಯ, ಯಾರಿಂದಲೂ ಅಸಾಧ್ಯ. ಯಾಕಂದರೆ ಅದು ಮರೀಚಿಕೆಯೇ ಹೊರತು ಅದು ಇನ್ನಷ್ಟು ಮುಂದಕ್ಕೆ ಹೋಗೋದು. ಆದರೆ ನಾವು ಶರೀರ ಯಾವಾಗ ಸ್ವಸ್ಥ, ಮನಸ್ಸು ಯಾವಾಗ ಸ್ವಸ್ಥ, ಆಗ ನಮ್ಮ ಸುಖವಾಗಿ ಬದುಕೋಕ್ಕೆ ಸಾಧ್ಯ. ಆ ಸುಖವನ್ನು ನೀವು ಕಲ್ಪನೆ ಮಾಡ್ತೀರಾದರೆ ಅದು ಯೋಗದಿಂದ ಸಾಧ್ಯ. ಯೋಗ ಪ್ರತಿದಿನದ ಮೊದಲ ಹೆಜ್ಜೆ ಯೋಗ ಆದರೆ ಮಾತ್ರ ಅದು ಸಾಧ್ಯ. ಮನುಷ್ಯನ ಸಾಧನೆಗೆ ಬಹುದೊಡ್ಡ ಅಡಚಣೆ ಅಂದರೆ ಆಲಸ್ಯ. ಆಲಸ್ಯ ಯಾವಾಗ ಬರುತ್ತೆ ಅಂದರೆ ಒಂಟಿ ಆಗಿದ್ದಾಗ ಬರ್ತದೆ. ಸಾಮೂಹಿಕವಾದಾಗ ಆಲಸ್ಯ ಹೋಗ್ತದೆ. ಆಲಸ್ಯ ಎಲ್ಲಿಯೂ ನಾವು ನಮ್ಮ ಆಲಸ್ಯ ನಮ್ಮೊಳಗೆ ಎದ್ದು ನಿಲ್ಲೋದಿಲ್ಲ. ಆಲಸ್ಯದಿಂದ ನಾವು ಯಾವ ಯೋಗವನ್ನು ತಪ್ಪಿಸ್ಕೊತೇವೋ ಆಲಸ್ಯ ಕಳೆಯೋದು ಗುಂಪಿನಲ್ಲಿ, ಸಮೂಹದಲ್ಲಿ. ಹಾಗಾಗಿ ಸಾಮೂಹಿಕ ಯೋಗದ ಜೊತೆಗೆ ಈ ಗೋಡೆಗಳು ಒಂದ್ಮಟ್ಟಿಗೆ ಕಾರಣ. ಏನು ಗೋಡೆಗಳು ಅಂತೇನು, ಬಂದ್ ಕಮರೆ ಅಂತೆ, ಒಂಟಿತನ ಅಂತ ಬೇಕಾದ್ರೂ ಹೇಳಿ, ಅದು ನಮ್ಮ ಆಲಸ್ಯಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಸಾಮೂಹಿಕವಾದ ಒಂದು ಪ್ರಕೃತಿಯ ನಡುವಿನ ಯೋಗ ನಮ್ಮಲ್ಲಿ ಆಲಸ್ಯವನ್ನು ಕಳೆದು ನಮ್ಮಲ್ಲಿ ಚೇತನವನ್ನು ತುಂಬಿಕೊಡುವ ಒಂದು ಶಕ್ತಿ ಅದಕ್ಕೆ ಇದೆ, ಪರಿಸರಕ್ಕೆ ಪ್ರಕೃತಿಗೆ ಇದೆ. ಆ ಪರಿಸರದಲ್ಲಿ ನಾವು ಯೋಗವನ್ನು ಜೊತೆಯಾಗಿ ತೊಡಗಿಕೊಂಡಾಗ ಯೋಗದಲ್ಲಿ, ಅಲ್ಲಿ ನಮಗೆ ನಮ್ಮ ಸಾಧನೆ ಏನಾದರೂ ಕಿರು ಸಾಧನೆಗಳಿದ್ದರೆ ಅದು ಕೂಡ ಬೆಳಕಿಗೆ ಬರುತ್ತೆ. ನಾವು ಸಚೇತನರಾಗ್ತೇವೆ, ಚೇತನರಾಗ್ತೇವೆ, ಏನಾದರೂ ಒಂದು ಒಳ್ಳೆ ಕೆಲಸಗಳು ನಮ್ಮಿಂದ ಆಗುತ್ತೆ. ಹಾಗಾಗಿ ಯೋಗ ಒಬ್ಬರು ಕೂತು ಯೋಗ ಮಾಡಿದೆ ಆ ಶರೀರಕ್ಕೆ ಅದು ಪ್ರಯೋಜನ ಸಿಗ್ಬೌದು. ಆದರೆ

ನನ್ನದೇ ಅನುಭವವನ್ನು ನಾನು ಹೇಳ್ತೀನಿ ಇಲ್ಲಿ. ನಾನು ಕಳೆದ 35 ವರ್ಷಗಳಿಂದ ಯೋಗ ಮಾಡ್ತಾ ಇದ್ದೇನೆ ಸರಿಸುಮಾರು. ಆದರೆ ಅದೆಷ್ಟೋ ದಿನ ಯಾರು ಮಾಡ್ತಾರೆ ಸಾಯಲಿ ಬಿಡು, ಇವತ್ತು ಬೇಡ ಇವತ್ತು ಬೇಡ ಅಂತ ನಾನು ತಿಂಗಳುಗಟ್ಟಲೆ ಯೋಗವನ್ನು ಬಿಟ್ಟಿದ್ದಿದೆ. ಆಮೇಲೆ ಮತ್ತೆ ಕಾಲು ನೋವು ಶುರು ಆಯಿತಪ್ಪ, ಈಗ ಯೋಗ ಮಾಡೋಣ ಅಂತ ಮತ್ತೆ ಶುರು ಮಾಡಿದ್ದಿದೆ. ಹಾಗಾಗಿ ಎಲ್ಲೋ ಒಂದು ಸಾಮೂಹಿಕ ಆದಾಗ ಯೋಗ, ಆಗ ನಮಗೆ ಬೇಸರ ಬರೋದಿಲ್ಲ, ಯಾರು ಮಾಡ್ತಾರಪ್ಪ ಅನ್ನೋದು ನಮ್ಮ ತಲೆಯಲ್ಲಿ ಸುಳಿಯೋದಿಲ್ಲ. ಮತ್ತು ಇನ್ನೊಂದು, ಒಂಟಿಯಾಗಿ ನಾವು ಯೋಗ ಮಾಡಿದರೆ ಅಥವಾ ಗೋಡೆಗಳ ನಡುವೆ ಕೂತು ನಾವು ಯೋಗ ಮಾಡಿದರೆ ದೈಹಿಕ ಪ್ರಯೋಜನಗಳಷ್ಟೇ ಸಿಗ್ಬೋದು, ಮಾನಸಿಕ ಕಿಲುಬಿ ಇದೆಯಲ್ಲ ಅದು ಸರ್ವೇ ಭವಂತು ಸುಖಿನ, ಎಲ್ಲರೂ ಚೆನ್ನಾಗಿರಬೇಕು ಅನ್ನುವ ಆ ಉದಾತ್ತ ವಿಚಾರಗಳು ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ಸಾಧ್ಯ. ಹಿಂದೆಲ್ಲ ಪೂಜೆಗಳನ್ನು ದೇವತಾರಾಧನೆಗಳನ್ನು ಮಾಡುವಾಗ ಹಾಗಾಗಿಯೇ ಎಲ್ಲರನ್ನ ಸೇರಿಸಿಕೊಂಡು ಅಂದು ಬಂದು ಬಳಗ ಗುರುತು ಪರಿಚಯ ಇರೋರನ್ನೆಲ್ಲರನ್ನ ಯಾಕೆ ಸೇರಿಸ್ಕೊಂಡು ಮಾಡ್ತಿದ್ರು ಅಂದರು, ಸಾಮೂಹಿಕ ಪ್ರಾರ್ಥನೆ, ಎಲ್ಲರೂ ಚೆನ್ನಾಗಿರಲಿ ಅನ್ನುವಂಥ ಒಂದು ಎಲ್ಲರ ಬಗ್ಗೆ ಆದ ಪ್ರಾರ್ಥನೆ ಇರ್ತಿತ್ತು, ಅದು ಕಲಿಸ್ತಿತ್ತು ಅನ್ನೋದು ಒಂದು ನಮ್ಮ ಹಿರಿಯರ ಪರಿಕಲ್ಪನೆ.

ಪೂಜೆ ಪುರಸ್ಕಾರ ಮಾಡಿದ್ರು ನಮಗಾಗಿಯೇ ಬೇಡ್ಕೊತೀವಿ. ಆ ಲೆಕ್ಕ ಬೇರೆ. ಯೋಗ ಮಾಡುವಾಗ ಹಾಗಲ್ಲ, ಯೋಗ ಕೂಡ ಒಂದು ದೊಡ್ಡ ಪೂಜೆ. ಮನುಷ್ಯನ ಬದುಕಿನ ಎಲ್ಲ ಪೂಜೆಗಳಿಗಿಂತ ಒಂದು ಶ್ರೇಷ್ಠವಾದ ಪೂಜೆ. ಏನಕ್ಕಂದರೆ ತನ್ನನ್ನು ತಾನು ಕಟಿದುಕೊಳ್ಳುವುದರ ಜೊತೆಗೆ ಇಡೀ ನಮ್ಮ ಪ್ರಪಂಚದ ಪ್ರಕೃತಿಗೆ ಒಂದು ಒಳ್ಳೆಯದನ್ನ, ಒಂದು ಒಳ್ಳೆಯ ಶರೀರವನ್ನು, ಒಳ್ಳೆಯ ಮನಸ್ಸನ್ನು ಕೊಡುವಂಥ ಒಂದು ಯಜ್ಞ ಇದು. ಬೆಂಕಿಗಾಹುತಿ ಯಾಗದ ಒಂದು ಒಳ್ಳೆಯ ವಿಚಾರಗಳನ್ನು ಜಗತ್ತಿಗೆ ಕೊಡುವಂಥ ಒಂದು ಯಜ್ಞ ಅಥವಾ ಒಂದು ಮಹಾಪೂಜೆ. ಈ ಪೂಜೆ ಯಾವಾಗೂ ಸಾರ್ವಜನಿಕ ಆಗಿದ್ರೇ ಚಂದ. ಅದು ಪ್ರಕೃತಿಯ ಮಡಲಲ್ಲಿರಬೇಕು, ಆಗ ಇನ್ನೂ ಚಂದ. ಎಲ್ಲೋ ಒಂದು ಹಾಲಲ್ಲಿ ನಾಲ್ಕು ಮತ್ತೆ ಗೋಡೆಗಳ ನಡುವೆ ನಿಂತು ಎಲ್ಲರೂ ಸೇರಿ ಅಲ್ಲಿ ಒಬ್ಬರ ಉಸಿರು ಒಬ್ಬರ ತಾಕಲಾಟವಾಗುವುದರ ಬದಲು ನಾವೆಲ್ಲೋ ತೆರೆದ ಬಯಲಿನಲ್ಲಿ ಪ್ರಕೃತಿಯ ನಡುವೆ, ಹಸಿರಿನ ನಡುವೆ, ನೀರಿನ ನೆರಳಲ್ಲಿ, ಹಾಗೆ ನದಿಗಳ ಜುಳು ಜುಳು ಎನ್ನುವಲ್ಲಿ ಒಂದಿಷ್ಟು ನದಿಗಳ ದಂಡೆ ವಿಶಾಲವಾಗಿರ್ತದೆ ಅಲ್ಲಿ ಕೂತು ಆ ಥರವಾದ ಒಂದು ಯೋಗ ಅಭ್ಯಾಸವನ್ನು ಮಾಡಿದರೆ, ಅದು ದಿನಾಲೂ ಮಾಡಿದರೆ ಅದು ಆ ಪರಿಕಲ್ಪನೆಯೇ ಬೇರೆ. ಆ ಉದಾತ್ತ ಚಿಂತನೆಗಳ ಜೊತೆಗೆ ಉದಾತ್ತ ಶರೀರ, ಸ್ವಸ್ಥ ಶರೀರದ ಪ್ರಯೋಜನ ಇದೆಯಲ್ಲ, ಅದು ಬಹಳ ಬಹಳ ಉನ್ನತ ಮಟ್ಟದ್ದು, ಬಹಳ ಪ್ರಯೋಜನಕಾರಿಯಾಗಿದ್ದು. ಹಾಗಾಗಿ ಯೋಗ ಅನುದಿನದ ಪೂಜೆ ಆಗಬೇಕು, ಜೊತೆಗೆ ಅನುದಿನ ನಮ್ಮವರೆಲ್ಲರೂ ಸೇರಬೇಕು, ಒಟ್ಟಿಗೆ ಆಚರಣೆ ಆಗಬೇಕು. ಅಷ್ಟೇ ಒಂದು ಗಂಟೆ, ಅರ್ಧ ಗಂಟೆ ಬೇಡ, ಮುಕ್ಕಾಲು ಗಂಟೆ ಬೇಡ, ಅರ್ಧ ಗಂಟೆ ಬೇಡ, 20 ನಿಮಿಷ ಏನೇ ಆಗಿರಲಿ, ಯೋಗ ಎಲ್ಲರ ಜೊತೆಗೆ ಆಚರಣೆಯಾಗುವ ಅನುದಿನದ ವಿಶ್ವ ಯೋಗ ದಿನ ಆಗಲಿ ಅನ್ನೋದು ಎದೆಯ ಆಶಯ.

0: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು
1: ಕವಯತ್ರಿ ಪ್ರೇಮ ಟಿಎಂಆರ್.
0: ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

0: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಕಾರವಾರ ಭಾವಗೀತೆಯನ್ನು ಕೇಳೋಣ. ಡಾಕ್ಟರ್ HS ವೆಂಕಟೇಶಮೂರ್ತಿ ವಿರಚಿತ ಗೀತೆ ಪಂಚಮಹಳಿಬಂಡಿಯವರ ಧ್ವನಿಯಲ್ಲಿ. 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ.

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8:50 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಕಾರ್ಯಕ್ರಮ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ದಿನ ಮೂಗು ಮುರಿಯುವುದು ದಿಟ. ವೃಂದಾರಕರು ಮತ್ಸರಿಸರೆ ಗರ್ವಿತರ. ಎಂದು ನಿನಗೊಂದು ದಿನ ಮೂಗು ಮುರಿಯುವುದು ದಿಟ. ವೃಂದಾರಕರು ಮತ್ಸರಿಸರೆ ಗರ್ವಿತರ. ಸಂದರ್ಭಗಳನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಸಂದರ್ಭಗಳನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ.

ದೊಡ್ಡ ದೊಡ್ಡ ಮನುಷ್ಯರು ಕೀರ್ತಿ ಪ್ರಸಿದ್ಧಿಗಳಿಂದ ಮೆರೆದಾಡುವ ಜನರು ನಮ್ಮನ್ನು ಬಿಟ್ಟರಿಲ್ಲ ಎಂಬ ಅಹಂಭಾವದಿಂದ ವರ್ತಿಸುತ್ತಾರೆ. ತಮ್ಮೆದುರು ಇತರರು ತಲೆ ಎತ್ತದಂತೆ ನೋಡಿಕೊಳ್ಳುತ್ತಾರೆ. ಇತರರಿಗೆ ತಮಗಿಂತ ಜಾಸ್ತಿ ಅಧಿಕಾರ ಸಿಗದಂತೆ ಮಾಡುತ್ತಾರೆ. ಹೆಚ್ಚಿನ ಜನ ಆಸ್ತಿಯ ಲಾಭ ತಮಗೇ ಬರಬೇಕೆಂದು ಪ್ರಯತ್ನಿಸುತ್ತಾರೆ. ಯಾರೂ ಉಸಿರೆತ್ತಬಾರದು ಎಂಬಂತೆ ಗರ್ವಿತರಾಗಿ ಮೆರೆಯುತ್ತಾರೆ. ಲೋಕದಲ್ಲಿ ಈ ರೀತಿಯ ಅನೇಕ ಮದಾಂಧ ಜನರು ದರ್ಪ ದಂಭ ದಬ್ಬಾಳಿಕೆಗಳಿಂದ ನಡೆಯುತ್ತಾರೆ. ಆದರೆ ಇದು ಎಷ್ಟು ದಿನ ನಡೆಯಲು ಸಖ್ಯ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎಂಬಂತೆ ಯಾವ ಚಿಗುರಲೇ ಆದರೂ ಹಣ್ಣೆಲೆಯಾಗಿ ಉದರಲೇಬೇಕು ಎಂಬಂತೆ ಒಂದಲ್ಲ ಒಂದು ದಿನ ಗರ್ವಭಂಗ ದರ್ಪನಾಶ ಆಗುವುದು ಖಂಡಿತ. ಏರಿದವನು ಇಳಿ

ಬೇಕು. ಚಕ್ರ ಉರುಳುವಾಗ ಮೇಲ್ಭಾಗ ಬಂದದ್ದು ಕೆಳಭಾಗಕ್ಕೆ ಬರಲೇಬೇಕು, ಇದು ಅನಿವಾರ್ಯ. ಇದನ್ನು ಅರ್ಥ ಮಾಡಿಕೊಳ್ಳದೆ ಮೆರೆದಾಡುವನು, ಕುಣಿದಾಡುವವನು ನಿಜವಾಗಿ ಸತ್ಯವಂತ, ಪ್ರಾಮಾಣಿಕ, ಸಾತ್ವಿಕ ವ್ಯಕ್ತಿ ಅಲ್ಲ. ಇಂಥ ಗರ್ವಾಂಧಕಾರರು ನಮ್ಮಲ್ಲಿ ಅಷ್ಟೇ ಅಲ್ಲ, ದೇವಲೋಕದಲ್ಲೂ ಇದ್ದರು. ಇಂದ್ರನ ಗರ್ವಭಂಗದ ಕತೆ, ಗರುಡನ ಗರ್ವಭಂಗದ ಕತೆ ಪ್ರಸಂಗಗಳು ಬೇಕಾದಷ್ಟಿವೆ. ದೇವತೆಗಳು ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ಅಹಂಕಾರಿಗಳನ್ನು ಸಹಿಸುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ವಿಧಿರಾಯ ಗರ್ವಿಷ್ಠರನ್ನು ಬಲಿ ಹಾಕಲು ನಾನಾ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾನೆ. ಯಾರಿಂದಲೂ ಮರಣ ಬಾರದೆಂದು ವರ ಕೇಳಿದವರು, ನೊರೆಯಿಂದ ಪ್ರಾಣ ಬಿಟ್ಟವರು ನಮ್ಮಲ್ಲಿ ಪುರಾಣಗಳಲ್ಲಿ ಇದ್ದಾರೆ. ಒಳಗೆ ಹೊರಗೆ ಹಗಲು ರಾತ್ರಿ ದೇವ ಮಾನವ ಪ್ರಾಣಿ ಪಕ್ಷಿ ಯಾರಿಂದಲೂ ಸಾವು ಬರಬಾರದು ಎಂದು ವರಬೇಡಿದವರು, ಮುಸ್ಸಂಜೆಯಲ್ಲಿ ಹೊಸ್ತಿಲಲ್ಲಿ ಕಂಬದಿಂದ ಬಂದ ನರಸಿಂಹನಿಂದ ಹತನಾದ ಹಿರಣ್ಯಕಶಿಪು ನಮ್ಮಲ್ಲಿ ಇದ್ದಾನೆ. ಕಥೆ ಎಲ್ಲರಿಗೂ ಗೊತ್ತು. ಹಿಟ್ಲರ್ನ ಜಂಬ ಅಹಂ ಲೋಕಕಂಟಕವಾಗಿ ಲೋಕನಾಶಕ್ಕೆ ಕಾರಣವಾಗಿದ್ದು ಎಲ್ಲರಿಗೂ ತಿಳಿದದ್ದೇ. ಆದ್ದರಿಂದ ಗರ್ವ ಎಂದಿಗೂ ಯಾರಿಗೂ ಸಲ್ಲದ ಭಾವ, ಸಲ್ಲದ ಆದರ್ಶ. ಇಲ್ಲದಿದ್ದರೆ ವಿಧಿ ಅಂಥ ಸರ್ವಭಕ್ಷಕರನ್ನು, ಸರ್ವಭಕ್ಷಕರಿಗೆ ಪ್ರತಿಯಾಗಿ ಮಹಾಭಕ್ಷಕನಾಗಿ ಅಂಥವರನ್ನೆಲ್ಲ ನುಂಗುತ್ತಾನೆ ಎನ್ನುತ್ತಾರೆ ಡಿವಿಜಿ.

ಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲು ಗುಣನ ಹೆಮ್ಮೆಯನು. ಗರುವ ಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲು ಗುಣನ ಹೆಮ್ಮೆಯನು. ಕರುಭು ವಿಧಿ ಸೈರಿಸನು ದರ್ಪವನ ದಾರುಳಂ ಶಿರವ ಬಾಗಿ ಹುದೆ ಸರಿ ಮಂಕುತಿಮ್ಮ. ಕರುಭು ವಿಧಿ ಸೈರಿಸನು ದರ್ಪವನ ದಾರುಳಂ ಶಿರವ ಬಾಗಿ ಹುದೆ ಸರಿ ಮಂಕುತಿಮ್ಮ.

ಮಂಕುತಿಮ್ಮನ ಕಗ್ಗಕ್ಕೆ ಹತ್ತಾರು ವೈಶಿಷ್ಟ್ಯಗಳಿವೆ. ಅವುಗಳ ಪೈಕಿ ಒಂದೆಂದರೆ ದೃಷ್ಟಾಂತಗಳ ಮೂಲಕ ತತ್ವವನ್ನು ಸತ್ಯವನ್ನು ಮನದಟ್ಟು ಮಾಡಿಸುವ ರೀತಿ. ನೀತಿಯನ್ನು ಕಥೆಗಳ ಮೂಲಕ ತಿಳಿಸುವ ಪಂಚತಂತ್ರ ಎಲ್ಲರಿಗೂ ತಿಳಿದದ್ದೇ. ನಮ್ಮ ಪುರಾಣ ಕಾವ್ಯಗಳಲ್ಲಿ ದೃಷ್ಟಾಂತ ಕಥೆಗಳು ಅನಂತವಾಗಿವೆ. ಮಕ್ಕಳಿಗೆ ಸಾಮಾನ್ಯರಿಗೆ ಕಥೆಗಳ ಮೂಲಕ ನೀತಿ ಬೋಧೆ ಮಾಡುವುದು ಇಂದಿಗೂ ಶಿಕ್ಷಣದಲ್ಲಿ ಶ್ರೇಷ್ಠ ವಿಧಾನವಾಗಿದೆ. ಕಗ್ಗದಲ್ಲಿ ರಾಮಾಯಣ, ಭಾರತ, ಭಾಗವತ, ಸಂಸ್ಕೃತ ಕಾವ್ಯಗಳ, ವಿದೇಶಿ ಕಾವ್ಯನಾಟಕಗಳ ಗ್ರಂಥಗಳಿಂದ ಅನೇಕ ದೃಷ್ಟಾಂತಗಳನ್ನು ಡಿ ವಿ ಜಿ ಅವರು ನೀಡಿದ್ದಾರೆ. ಗರ್ವದಿಂದ ಮೆರೆಯುವವರು ಅಲ್ಪಕಾಲ ವಿಜೃಂಭಿಸಬಹುದಷ್ಟೇ, ಶಾಶ್ವತವಾಗಿ ಗರ್ವಶಾಲಿಗಳಾಗಿ ಬಾಳಿದವರು ಯಾರೂ ಇಲ್ಲ. ಆದ್ದರಿಂದ ವಿನಯವಂತರಾಗಿ ಸತ್ಯಕ್ಕೆ ಧರ್ಮಕ್ಕೆ ತಗ್ಗಿ ಬಗ್ಗಿ ನಡೆಯುವುದು ಮುಖ್ಯ. ಅದೇ ಸರಿದಾರಿ ಎನ್ನುತ್ತಾರೆ ಡಿ ವಿ ಜಿ. ಸಾಮಾನ್ಯರೇ ಆಗಲಿ ಅಸಾಮಾನ್ಯರೇ ಆಗಲಿ, ಅಹಂಕಾರಿಗಳಿಗೆ ಗರ್ವಭಂಗ ತಪ್ಪಿದ್ದಲ್ಲ. ಗರುಡ ವಿಷ್ಣುವಿನ ವಾಹನ, ಪಕ್ಷಿರಾಜ, ಭಗವಂತನ ಸೇವೆ ಮಾಡುತ್ತಾ ಸದಾ ಅವನ ಸನ್ನಿಧಿಯಲ್ಲಿರುವ ಸೌಭಾಗ್ಯ ಅವನದು. ಅವನು ತಾಯಿದಾಸ್ಯ ಬಿಡಿಸಲು ದೇವಲೋಕದ ಅಮೃತ ತರಲು ಹೋಗಿ ಇಂದ್ರನನ್ನು ಸೋಲಿಸಿದ. ನನ್ನ ಸಮಾನರಾರು ಇಲ್ಲ ಎಂದು ಹೆಮ್ಮೆಪಟ್ಟ. ಆಗ ಇಂದ್ರನು ವಿಷ್ಣುವನ್ನು ಮೊರೆ ಹೊಕ್ಕಾಗ ತನ್ನ ಭಕ್ತ ಹೀಗೆ ಗರ್ವಿತ

0: ನಾದ ಎಂದು ತಿಳಿದು ವಿಷ್ಣು ಬೆರಳ ಅಡಿಯಲ್ಲಿ ಗರುಡನನ್ನು ಸಿಕ್ಕಿಸಿಕೊಂಡು ಅವನ ಗರ್ವನಾಶ ಮಾಡಿದ. ಆಗ ಗರುಡ ಪಶ್ಚಾತ್ತಾಪದಿಂದ ಶರಣಾದ. ಅಂದಿನಿಂದ ವಿಷ್ಣು ವಾಹನವಾದ. ಆದ್ದರಿಂದ ಗರುಡನ ಗರ್ವಭಂಗದಿಂದ ಪಾಠ ಕಲಿಯಲು ಈ ದೃಷ್ಟಾಂತವನ್ನು ಡಿ ವಿ ಜಿಯವರು ಹೇಳುತ್ತಾರೆ. ಇದು ಪುರಾಣದ ಪ್ರಸಂಗವಾದರೆ ಭಾರತದಿಂದ ಮತ್ತೊಂದು ದೃಷ್ಟಾಂತವನ್ನು ಡಿ ವಿ ಜಿ ಹೇಳುತ್ತಾರೆ. ಅರ್ಜುನ ಭಾರತ ಯುದ್ಧದಲ್ಲಿ ಗೆದ್ದು ವಿಜಯಿಯಾಗಿ ಬೀಗುತ್ತಿದ್ದಾಗ ಬೆಟ್ಟದ ಮೇಲೆ ಕುಳಿತಿದ್ದ ಹದ್ದೊಂದು ಕೇಳಿತಂತೆ, ಮಹಾಭಾರತ ಯುದ್ಧವಾಗುತ್ತೆ, ಅರ್ಜುನನೆಂಬ ಲೌಕಿಕ ವೀರ ಸಹಸ್ರಾರು ಯೋಧರನ್ನು ಕೊಂಡು ರಕ್ತದ ಹೊಳೆಯನ್ನೇ ಹರಿಸುತ್ತಾನೆ ಎಂದು ನಾನು ಕಾದಿದ್ದೇನೆ ಎಂದಾಗ, ಆ ಹೊಳೆಯಲ್ಲಿ ತೇಲಿ ಬರುವ ಹೆಣರಾಶಿಗಳನ್ನು ತಿನ್ನಲು ನನಗೆ ಸದಾ ಕುತೂಹಲದಿಂದ ನನ್ನ ಮನಸ್ಸಿದೆ ಎಂದಾಗ, ಯುದ್ಧವಾಯಿತಲ್ಲ, ರಕ್ತದ ಹೊಳೆ ಹರಿಯಿತಲ್ಲ, ಅಕ್ಷೋಹಿಣಿ ಸೈನ್ಯಗಳು ನಾಶವಾಯಿತಲ್ಲ ಅಂದಾಗ ಕೃಷ್ಣನಿಗೆ ಹದ್ದು ಹೇಳಿತಂತೆ, ನನ್ನ ಕಾಲ ಬಳಿ ಸಣ್ಣದೊಂದು ರಕ್ತದ ಧಾರೆ ಒಂದು ಸಲ ಹರಿಯಿತು, ಅದೇನಾ ಮಹಾಭಾರತದ ಯುದ್ಧ, ಅದೇನಾ ಅರ್ಜುನ ಮಾಡಿದ ಸಾಹಸದ ಫಲವಾಗಿ ಹರಿದ ರಕ್ತದ ಹೊಳೆ ಅಂತ ಕೇಳಿದಾಗ ಅರ್ಜುನ ತಣ್ಣಗಾದನಂತೆ. ಆದ್ದರಿಂದ ಗರ್ವ ಯಾರಿಗೂ ಎಂದಿಗೂ ಸಲ್ಲದು ಎನ್ನುತ್ತಾರೆ ಡಿ ವಿ ಜಿ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
3: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕಿರುಗರಿ ಇಂದು ರಾತ್ರಿ 7:45 ಮಾತೆಂಬುದು ಜ್ಯೋತಿರ್ಲಿಂಗ ಈ ವಿಷಯವಾಗಿ ಮಾತನಾಡುತ್ತಾರೆ ಜಿ ಎಸ್ ಮಾದಿಗವಿ.

ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ನಂತರ ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನ ವಾಚನ.

ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ.

ಇಂದು ರಾತ್ರಿ 10 ಗಂಟೆಗೆ ವನಿತಾ ವಿಹಾರದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾನಸ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಪಂಚಮಹಳಿ ಬಂಡಿ ಅವರ ಧ್ವನಿಯಲ್ಲಿ ಗೀತೆಗಳನ್ನು ಕೇಳೋಣ. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ವಿರಚಿತ ಗೀತೆ. ದೂರವಿರಲಿ ಪ್ರೇಮಿಸಿರುವ ಹೆಣ್ಣು, ದೂರವಿದ್ದರೇನೇ ಚೆನ್ನೋ.

ಪೂತಿ ನರಸಿಂಹಾಚಾರ್ ಅವರ ರಚನೆಯ ಗೀತೆ. ಎಂದೂ ಇಲ್ಲದ ಸಂದೇಹವೇಕೆ ಪ್ರಿಯೆ, ಬಾ ನೆಡಿ ಪ್ರೇಮ ಪತಾಕೆ.

0: ಆಕಾಶವಾಣಿ ಕಾರವಾರ, ಸಮಯ 9:15. ಆರೋಗ್ಯ ಕಾರ್ಯಕ್ರಮ. IVF ಕುರಿತು ಡಾಕ್ಟರ್ ಕೋಮಲ್ ರೇವಣಕರ್ ಕುಲಕರ್ಣಿ ಅವರೊಡನೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನೆ ಒಳಗ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು, ಮನೆ ತುಂಬಾ ಮಕ್ಕಳು ಆಡ್ತಿರ್ಬೇಕು, ನಲಿತಿರ್ಬೇಕು, ಮಕ್ಕಳ ಅಳು ನಗು ಕೇಳ್ತಾ ಇದ್ದಾಗ ಸಂಸಾರ ಅನ್ನೋದು ಪರಿಪೂರ್ಣ ಅಂತ ಅನಿಸ್ತದೆ. ಎಷ್ಟೋ ಸಂದರ್ಭದಲ್ಲಿ ಕೆಲವು ಜನರಿಗೆ ವಿವಾಹದ ನಂತರ ಎಷ್ಟೋ ವರ್ಷಗಳು ಆದಾಗ್ಯೂ ಕೂಡ ಮಕ್ಕಳ ಭಾಗ್ಯ ಇರೋದಿಲ್ಲ. ಹಿಂದಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂದ್ರೆ ಸಮಾಜ ಅವರನ್ನ ಒಂದು ತರ ನಿಕೃಷ್ಟವಾಗಿ ನೋಡ್ತಾ ಇತ್ತು, ಬಂಜೆ ಅನ್ನುವಂತ ಪಟ್ಟವನ್ನು ಕೂಡ ಕೊಡ್ತಿತ್ತು ಆ ಹೆಣ್ಮಗಳಿಗೆ. ಆದ್ರೆ ಇವತ್ತು ಸಾಕಷ್ಟು ಬದಲಾಗಿದೆ. ಮಕ್ಕಳು ಇಲ್ಲ ಅನ್ನೋರಿಗೆ ಕೂಡ ಇವತ್ತು IVF ಒಂದು ವರದಾನ ಆಗಿದೆ. IVF ಮೂಲಕ ಆರೋಗ್ಯವಂತ ಶಿಶುವನ್ನ ಪಡಿಬಹುದು, ಸಂಸಾರವನ್ನ ಪರಿಪೂರ್ಣವನ್ನಾಗಿ ಮಾಡಿಕೊಳ್ಳಬಹುದು ಅನ್ನೋ ಸತ್ಯ ಬಹುಶಃ ಎಲ್ಲರಿಗೂ ಗೊತ್ತಾಗಿದೆ. ಆತ್ಮೀಯ ಕೇಳುಗರೆ, July 25 ವಿಶ್ವ IVF ದಿನ. ಈ ಒಂದು ದಿನದ ಸಂದರ್ಭದಲ್ಲಿ IVF ಅಂದ್ರೆ ಏನು, ಯಾವ ರೀತಿಯಲ್ಲಿ IVF ವಿಧಾನದ ಮೂಲಕ ಮಕ್ಕಳನ್ನ ಪಡಿಬಹುದು, ಈ ಮಕ್ಕಳು ಬೇರೆ ಮಕ್ಕಳಿಗಿಂತ ಯಾವ ರೀತಿಯಲ್ಲಿ ಭಿನ್ನ ಆಗಿರ್ತಾರೋ ಅಥವಾ ಸೇಮ್ ಇರ್ತಾರೋ, ಇದರ ಒಂದು ಸಾಧಕ ಬಾಧಕಗಳು ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಇವತ್ತು IVF ನಲ್ಲಿ ವಿಶೇಷ ಪರಿಣತಿಯನ್ನ ಪಡೆದಿರುವಂತಹ ಡಾಕ್ಟರ್ ಕೋಮಲ್ ರೇವಣಕರ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೋಮಲ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ಕೋಮಲ್ ಅವರ, July 25 ವಿಶ್ವ IVF ದಿನ ಅಂತ ಹೇಳಿ ಆಚರಿಸ್ತೀವಿ, ಈ IVF ಒಂದು ಮಹತ್ವ ಇವತ್ತಿನ ದಿನದೊಳಗೆ ಏನದ?
2: IVF ಅಂತ ಸ್ಟಾರ್ಟ್ ಆಗಿದ್ದು 1978 ಅಲ್ಲಿ ಫಸ್ಟ್ IVF ಬೇಬಿ ಅಂತ ಬರ್ತ್ ಆಗಿತ್ತು. ಅವಳ ಹೆಸರು ಲೂಯಿಸ್ ಬ್ರೌನ್ ಅಂತ. ಇಂಗ್ಲೆಂಡ್ ಅಲ್ಲಿ ಈ ಬೇಬಿ ಬರ್ತ್ ಆಗಿತ್ತು. ಅದೇ ವರ್ಷದಲ್ಲಿ ಕೋಲ್ಕತ್ತಾದಲ್ಲೂ ಕೂಡ ಡಾಕ್ಟರ್ ಸುಭಾಷ್ ಮುಖೋಪಾಧ್ಯಾಯ ಅಂತ ಇಂಡಿಯಾದಲ್ಲೂ ಕೂಡ ಫಸ್ಟ್ IVF ಬೇಬಿನ ಸೃಷ್ಟಿಸಿತ್ತು. ಹಿಂದೆ IVF ಸ್ಟಾರ್ಟ್ ಆದಾಗ ಬಹಳಷ್ಟು ಅದಕ್ಕೆ ಕಷ್ಟಗಳು ಪಡ್ತು, ಬಿಕಾಸ್ ಅದ್ರ ಸಕ್ಸಸ್ ರೇಟ್ ಬಹಳ ಕಡಿಮೆ ಇತ್ತು, ಹಾಗೂ ಅದಕ್ಕೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ತಿದ್ವು. ಹಾಗಾಗಿ IVF ಇಮಿಡಿಯೇಟ್ಲಿ ಅಷ್ಟು ಸುಲಭವಾಗಿ ಪಬ್ಲಿಕ್ ಅಲ್ಲಿ ಸ್ವೀಕರಣೆ ಆಗಿಲ್ಲ. ಬಟ್ ಈಗ IVF ಅಲ್ಲಿ ಬಹಳಷ್ಟು ಚೇಂಜಸ್, ಬದಲಾವಣೆಗಳಾಗಿದೆ. ಇದರಿಂದ ಸುಮಾರು ನಾವು ಹೇಳ್ಬೋದು ಈ ವರ್ಲ್ಡ್ ಅಲ್ಲೇ ಅರೌಂಡ್ 8 million ಬೇಬೀಸ್ ಇವತ್ತಿನ ತನಕ IVF ಮೂಲಕ ಹುಟ್ಟಿದೆ. US ಅಲ್ಲಿ ನೋಡಿದ್ರೆ 1-3% ಆಫ್ ಟೋಟಲ್ ಬರ್ತ್ ಏನಿದೆ ಅಲ್ಲ, ಅದು IVF ಮೂಲಕ ಆಗಿದೆ. ಸೊ ಇಷ್ಟೆಲ್ಲ IVF ಮೂಲಕ ಪ್ರೆಗ್ನೆನ್ಸೀಸ್ ಗಳು ಈಗ ಹುಟ್ ಬಂದಿದೆ. ಸೊ ಹಿಂದೆ IVF ಬಗ್ಗೆ ಏನು ಟೀಕೆಗಳಿದ್ವಲ್ಲ, ಅವೆಲ್ಲ ನಾವು ಬಹಳಷ್ಟು ಮಟ್ಟಕ್ಕೆ ಕಡಿಮೆ ಆದ್ರಿಂದ IVF ಈಗ ಬಹಳ ಸುಲಭವಾಗಿ ಲಭ್ಯವಾಗಿದೆ. ಅಂಡ್ ನೀವ್ ಹೇಳ್ದಂಗೆ ಮಕ್ಕಳಿಲ್ದೆ ಇರೋ ಕಪಲ್ಸ್ ಈಗ IVF ಮೂಲಕ ಮಕ್ಕಳು ಆಗ್ಬೇಕಂತ ಬಹಳಷ್ಟು ಮುಂದೆ ಹೋಗ್ತಿದ್ದಾರೆ.
1: ಮಾತಾಡ್ತಾ ಮಾತಾಡ್ತಾ ನಾವು IVF ಅನ್ನೋ ಒಂದು ಅಬ್ರಿವೇಷನ್ ಅನ್ನ ಬಳಸಿದ್ವಿ, ಏನಿದು IVF ದ ಫುಲ್ ಫಾರ್ಮ್?
2: IVF ಅಂದ್ರೆ ಇನ್ ವಿಟ್ರೋ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಅಮೃತ ಘಳಿಗೆ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಧರ್ಮಯುತ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ಮಂಜುಳಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಮಾವನೋ ಅಳಿಯನೋ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಮತ್ತು ಸಂಗಡಿಗರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮತ್ತೆ ವಸಂತ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಭಾರತೀಯ ರಾಯಭಾರ ಕಚೇರಿಯು ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ವಾಣಿಜ್ಯ ಇಲಾಖೆ ಹಾಗೂ ಡುಪಾಂಟ್ ಸರ್ಕಲ್ ಬಿಸಿನೆಸ್

ಆಕಾಶವಾಣಿ ಕಾರವಾರ, ಸಮಯ 10:02. ಇನ್ನು ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಸಮಯ 10:05 ಕೇಳುಗರೆ, ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ.

ಹೌದು ಗೊತ್ತಿದೆ, ನಮ್ಮೆಲ್ಲ ಕೇಳುಗರು ಈ ಹೊತ್ತಿಗಾಗಿ ಬೆಳಕಿನಿಂದ ಕಾಯ್ತಾ ಇದ್ದೀರಾ ಅಂತ. ಖಂಡಿತವಾಗಿ ನಿಮಗೆ ನಿರಾಶೆ ಮಾಡೋದಿಲ್ಲ. ಸುಮಧುರವಾದ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ತಯಾರಾಗಿದೆ ನಮ್ಮ ಪ್ಲೇಲಿಸ್ಟ್. 1978 ತೆರೆಕಂಡಂತಹ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಇಂದು ಕೇಳೋಣ ಸ್ನೇಹಿತರೆ. ಮೊದಲಿಗೆ ಕೇಳಿ ಪ್ರತಿಮಾ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಎಂ ಬಾಬು ನರೇಂದ್ರ ಅವರ ಸಾಹಿತ್ಯ, ಖಾನು ಘೋಷ್ ಅವರ ಸಂಗೀತವಿರುವಂತಹ ಈ ಗೀತೆ.

ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮೋರ ಸಂಗೀತ ಇರುವಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಪಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 10:15. ಹಳೆಯ ಸಮುದ್ರ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಸಂದೇಶಗಳು ನಮ್ಮ ಕೇಳುವರು ಕಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ. ಈಗ ಕೇಳಿ 1978 ತೆರೆಕಂಡಂತಹ ಸುಳಿ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಮೊದಲನೇ ಹಾಡಾಗಿ ಮೂಡಿಬರ್ತಾ ಇದೆ. ತದನಂತರದಲ್ಲಿ ಫೋನಿಕ್ಸ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ.

ಮುಂದಿನ ಗೀತೆ ಮಧುರ ಸಂಗಮ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಹಾಗೆ ವಾಣಿ ಜಯರಾಮ್ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯ ವಿಜಯ ನರಸಿಂಹ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ.

0: ಸಮಯ 10:27 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬರೀ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಾ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಿತ್ತಿಗೂ ಚಿಂತೆ. ಚಿತ್ರದಿಂದ ಕೆಜೆ ಜೇಸುದಾಸ್ ಹಾಗೂ ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಎಸ್ ರಾಮಸ್ವಾಮಿ ಅವರ ಸಾಹಿತ್ಯ, ಬಿಜಿ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆ ಮೊದಲನೆಯದಾಗಿ ಕೇಳ್ತೀರಿ. ತದನಂತರದಲ್ಲಿ ದೇವದಾಸಿ ಚಿತ್ರದಿಂದ ವಾಣಿ ಜಯರಾಮ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಂಗೀತ ಜಿ ಕೆ ವೆಂಕಟೇಶ್.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಮಯ 10:37. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದೆ ಕೇಳಿ ಹೊಂಬಿಸಿಲು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಸಾಹಿತ್ಯ ಗೀತಪ್ರಿಯ, ಸಂಗೀತ ರಾಜನ್ ನಾಗೇಂದ್ರ.

ಹಿಗ್ಗಿದಂತೆ ಹೂವು ಕಂಪು ಚೆಲ್ಲಿದಂತೆ ಎಲ್ಲ ಹೆಣ್ಣು ಹೆಣ್ಣಿನಂತೆ ಆಸೆ ಭಾಷೆ ತಿನ್ನದಂತೆ ನಿನ್ನ

ಧರ್ಮ ಚಿತ್ರದ ಗೀತೆಯನ್ನ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಚಿ ಉದಯಶಂಕರ್ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆ ಇದಾಗಿತ್ತು. ಓಡಿಯನ್ಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ವಂಶಜ್ಯೋತಿ ಚಿತ್ರದಿಂದ ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಈ ಗೀತೆ

ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಧುರ ಸಂಗಮ ಚಿತ್ರದಿಂದ ಕಣಕಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ ರಾಕಿಂಗ್ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆ.

0: ಹತ್ತು ಗಂಟೆಯಿಂದ 11 ಗಂಟೆಯವರೆಗೂ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸಮುದ್ರ ಕನ್ನಡ ಚಿತ್ರಗೀತೆಗಳನ್ನು ನಮ್ಮೆಲ್ಲ ಕೇಳುಗರು ಮೆಚ್ಚಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಓದ್ತಾ ಹೋದರೆ ಸಮಯ ನಿಜವಾಗ್ಲೂ ಸಾಕಾಗಲಿಕ್ಕಿಲ್ಲ. ಸಂದೇಶ ಕಳುಹಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಬೆಳಗ್ಗಿನಿಂದ ಪ್ರಸಾರವನ್ನು ಆಲಿಸ್ತಾ ಸಂದೇಶ ಕಳುಹಿಸದಿದ್ದರೂ ಕಾರ್ಯಕ್ರಮವನ್ನು ಕೇಳಿದಂತಹ ನಮ್ಮೆಲ್ಲ ಪ್ರೀತಿಯ ನಿತ್ಯದ ಕೇಳುಗರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಲ್ಡ್ ಈಸ್ ಗೋಲ್ಡ್ನ ಕೊನೆಯ ಹಾಡು ಪ್ರಸಾರ ಆಗ್ತಾ ಇದೆ. ಬಲು ಅಪರೂಪ ನಮ್ಮ ಜೋಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪ್ರೇಮಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಹರ ರಾಮ್ಲಾಲ್ ಅವರ ಸಂಗೀತ ಇರುವಂತಹ ಈ ಗೀತೆ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಕೇಳುಗರೆ, ಸದಾ ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೊಮ್ಮೆ ಇನ್ನೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
1: ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ ಡಗ

ನೋಡಿ ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ಬಲು ಅಪರೂಪ ನಮ್ಮ ಜೋಡಿ ಜೋಡಿ ಜೋಡಿ ನಮ್ಮ ಕೈ ಚಳಕ.

0: ಸಾವಿರ ಇಲ್ಲೆಲ್ಲೂ ಇಲ್ಲ, ನನ್ನಂಥ ಮಾತುಗಾರ ಊರಲ್ಲೇ ಇಲ್ಲ.
1: ನನ್ನಂಥ ಕುಳ್ಳ ಭೂಮಿಲೇ ಇಲ್ಲ,
0: ನನ್ನಂಥ ಭಾರಿ ಕಳ್ಳ ಇನ್ನೂ ಹುಟ್ಟಿಲ್ಲ. ನಮ್ಮಂಗೆಲ್ಲೋರು ಯಾರು ಇಲ್ಲ.

ಕಣ್ಣಿಲ್ಲಿ ಬಿತ್ತು ಆಪತ್ತು ಬಂತು, ನಾನಾದೆ ಸುಸ್ತು ಹೇಗೆ ಕೊಡೋದು ಕಸ್ತು. ಹೊಡೆಯೋಕು

0: ಹೇಳು ಪುಳ್ಳಪ್ಪ,
1: ಬಾರ್ದು ಬಾರ್ದು
0: ಚಚ್ಚೋಣವೇನು ಹೇಳು ಪುಳ್ಳಪ್ಪ,
1: ಬಾಸೋಣವೇನು ಹೇಳು ಪುಳ್ಳಪ್ಪ,
0: ಬಾರ್ದು ಬಾರ್ದು
1: ಚಚ್ಚೋಣವೇನು.
2: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
3: ಇದು ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು 2026 ಎರಡನೇ ರಕ್ಷಣಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತದ ಸಶಸ್ತ್ರ ಪಡೆಗಳು ಪೊಲೀಸ್ ಪಡೆಗಳಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 1994 ಯಮುನಾ ನದಿ ನೀರು ಹಂಚಿಕೆ ಒಪ್ಪಂದದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳು ಪರಸ್ಪರ ಒಮ್ಮತಕ್ಕೆ ಬಂದಿದ್ದು ಇಂದು ನವದೆಹಲಿಯ ಕರ್ತವ್ಯ ಭವನದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ಸಿಆರ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಅಧಿಕೃತ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಅರುಣಾಚಲ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಗಾಯ್ ನದಿಯ ಮೇಲ್ಭಾಗದಲ್ಲಿ ತಾತ್ಕಾಲಿಕವಾಗಿ ನದಿಯ ಹರಿವು ತಡೆಯಲ್ಪಟ್ಟಿದ್ದು ಇದರಿಂದಾಗಿ ಅಸ್ಸಾಂನ ಧೇಮಾಜಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಮಳೆಯಿಂದಾಗಿ ಸಂಭವಿಸಿದ ಬೃಹತ್ ಭೂಕುಸಿತವೇ ಈ ನದಿಯ ನೀರು ಸ್ತಬ್ಧಗೊಳ್ಳಲು ಕಾರಣ ಎಂದು ನಂಬಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ 2 ದಿನಗಳ ಅಂತರ ವಿಭಾಗೀಯ ಸಾಂಸ್ಕೃತಿಕ ಉತ್ಸವ ಬಿಸಿಯೋತ್ಸವ 3.0ಗೆ ಇಂದು ಚಾಲನೆ ನೀಡಲಿದೆ. ಉತ್ಸವದ ಭಾಗವಾಗಿ ಸಂಗೀತ, ನೃತ್ಯ, ಚಿತ್ರಕಲೆ, ನಾಟಕ, ರಂಗೋಲಿ, ವಸ್ತ್ರವಿನ್ಯಾಸ ಪ್ರದರ್ಶನ ಸ್ಪರ್ಧೆಗಳು ನಡೆಯಲಿವೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ ಮೇಟಿ ಲೋಕಾರ್ಪಣೆಗೊಳಿಸಿದರು. ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಯಾದ ಸಂತ್ರಸ್ತರಿಗಾಗಿ ಘಟಕ 2ರಲ್ಲಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 64 ಅಂಕಗಳ ಇಳಿಕೆಯೊಂದಿಗೆ 77,048ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 17 ಅಂಕಗಳ ಏರಿಕೆಯ ನಂತರ 24,070ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯೊಂದಿಗೆ 94.25 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:04:36. ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳ ಸಮಯ. ಈ ಸೂಪರ್ ಹಿಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೋಣ. ಗೀತೆಯನ್ನ ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು 25 ನಿಮಿಷಗಳ ಕಾಲ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಕ್ತೀರಾ ಸ್ನೇಹಿತರೆ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಒಂದು ಸರಳ ವಿರಳ ಪ್ರೇಮ ಕಥೆ. ಅರ್ಮಾನ್ ಮಲಿಕ್ ಅವರ ಗಾಯನ, ಸಿದ್ದು ಕೋಡಿಪುರ ಮತ್ತು ಸುನಿಯವರ ರಚನೆ, ವೀರ್ ಸಮರ್ಥ್ ಅವರ ಸಂಗೀತ.

0: ಕಾರ್ಯಕ್ರಮದ ಗೀತೆಗಳನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮೆಚ್ಚುಗೆ ಸಂದೇಶ ಹಾಗೆ ವೆಲ್ಕಮ್ ಸಂದೇಶಗಳನ್ನೆಲ್ಲ ಖಂಡಿತ ನಾನು ನೋಡ್ತೀನಿ ಸ್ನೇಹಿತರೆ ಕೆಲವೇ ಸಮಯದಲ್ಲಿ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 11:30:25. ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ? ಸಾಧಕರನ್ನು ಕರೆದು ತಂದು ಆ ಸಾಧಕರ ಕುರಿತು ಮಾತನಾಡ್ತಾ ಗೀತೆಗಳನ್ನು ಕೇಳ್ತಾ ಸಾಗೋದೆ ಕಲಾಭಾರತಿ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಅತಿಥಿಯನ್ನು ಕರೆದು ತಂದಿದ್ದೀನಿ ಅಂತ ಗೆಸ್ ಮಾಡ್ತಾ ಇರಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ನೋಟ್ ಮಾಡಿಟ್ಕೊಳ್ಳಿ, 9483091019. ಮತ್ತೊಮ್ಮೆ ಹೇಳ್ತೀನಿ, 9483091029. ಇನ್ನು ಇಂದಿನ ಕಾರ್ಯಕ್ರಮದ ಅತಿಥಿ ಯಾರಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ರಲ್ವಾ? ಸೊ ಮೊಬೈಲನ್ನು ಕೈಯಲ್ಲಿ ತೆಗೆದುಕೊಳ್ಳಿ, ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತೀರಿ. ಒಂದು ವಾಯ್ಸನ್ನು ಕೇಳಿಸ್ತೀನಿ, ಅಲ್ಲಿ ವಾಯ್ಸಲ್ಲಿ ಬರುವಂಥ ಮೂರು ವಾಯ್ಸ್ನಲ್ಲಿ ಒಂದು ವಾಯ್ಸಲ್ಲಿರುವಂತಹ ಕಲಾವಿದರು ಇಂದಿನ ಕಾರ್ಯಕ್ರಮದ ಅತಿಥಿ. ಗೆಸ್ ಮಾಡಿ ಯಾರಿದು ಅಂತ.
1: ಇವನು ನಾನು ಹೈಸ್ಕೂಲಿಂದ ಹೋಗೋ ಬರೋ ಫ್ರೆಂಡ್.
2: ನಿಮ್ಮ ಹೋಗಲಿಕ್ಕೆ ಬಾಲು, ನಿಮ್ಗೆ ನಿಜವಾಗ್ಲು ತುಂಬಾ ಅದೃಷ್ಟವಂತ.
1: ಲೋ ಹರೀಶ, ನಾಳೆ ನಮ್ಮ ಪಾರ್ಟಿಲಿ ನಿಂದೆ ಹಾಡ್ಕೊಣ.
0: ಎಲ್ಲ ನಗ್ನಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಯಾರಿದು, ಯಾವ ಚಿತ್ರದ್ದು ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಎಸ್, ನಿಮಗೆ ಸರಿಯಿದೆ, ಬಂಧನ ಚಿತ್ರದ ಒಂದು ಟ್ರ್ಯಾಕ್ ಇದು. ಅವರ ಮಾತುಗಳನ್ನು ಕೇಳಿದ್ರಿ, ಅಲ್ಲಿ ಸುಹಾಸಿನಿ ಅವರು, ವಿಷ್ಣುವರ್ಧನ್ ಅವರು, ಜೈ ಜಗದೀಶ್ ಅವರಿದ್ದರು. ಅಲ್ಲಿದ್ದಂತಹ ಬಾಲು, ಬಾಲು ಇಂದಿನ ಕಾರ್ಯಕ್ರಮದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ಅವರು ಇಂದು ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ ಜೈ ಜಗದೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ನೂರಾರು ಕಾಲ ಆಯುರಾರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಆಶಿಸ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಅವರ ಕುರಿತಾದ ಮಾತುಗಳೊಂದಿಗೆ ಸಾಗೋಣ. ನೀವು ಜೊತೆಲಿರ್ತೀರಲ್ವಾ? ಕೆಲವು ಸ್ನೇಹಿತರು ವಾಯ್ಸ್ ಕೇಳಿಸ್ತಾ ಇದ್ದಂಗೆ ಗೆಸ್ ಮಾಡಿ ಕಳಿಸಿದ್ರು. ಅವರ ಹೆಸರನ್ನು ಒಮ್ಮೆ ನೋಡ್ಬೋಣ. ಯಾರಿದು? ರತ್ನ ಅವರು ಬೆಂಗಳೂರಿನಿಂದ, ಹಾಗೆ ಮಾಲಾ ಮಾಚನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಜುಳಾ ಶೇಖರ್ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಗೆಸ್ ಮಾಡಿದರು. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ ಸರಿಯಾದ ಗೆಸ್ಸನ್ನು ಮಾಡಿ ಸಂದೇಶವನ್ನು ಕಳಿಸಿದರು. ನಿಮ್ಮೆಲ್ಲರ ಗೆಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಅವರ ಗೀತೆಗಳನ್ನು ಕೇಳ್ತಾ ಸಾಗೋಣ, ಹಾಗೆ ಮಾತುಕತೆಯೆಲ್ಲ ಮುಂದುವರಿಯುತ್ತೆ.

ಕಲಬಾರತಿ ಕಾರ್ಯಕ್ರಮದಲ್ಲಿ ಇಂದು ಜಯದಗದೀಶ್ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅಂಬರೀಶ್ ಅವರಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಎಷ್ಟು ಜೋವೆಲ್ ಆಗಿರ್ತಾರೆ, ಎಲ್ಲರನ್ನು ನಗಿಸ್ತಾರೆ, ಅವರ ಕಾರಲ್ಲಿ ಡ್ರೈವ್ ಮಾಡೋಕೆ ಕುಂತು ಅಂದರೆ ಎಲ್ಲರನ್ನೂ ಎದುರಿಸ್ತಾರೆ. ಆ ರೀತಿ ಮಾಡ್ತಾ ಇದ್ರಂತೆ, ಅಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ರಂತೆ. ಹಾಗೆ ಒಮ್ಮೆ ಜಯ ಜಗದೀಶ್ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಶೂಟಿಂಗ್ ಸ್ಥಳಕ್ಕೆ ಕಾರಲ್ಲಿ ಹೋಗುವಾಗ ಪ್ರಾಯಶಃ ಚಿಕ್ಕಮಗಳೂರು ಅನಿಸುತ್ತೆ, ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದರಿಂದ ಜಯ ಜಗದೀಶ್ ಅವರು ಹೆದರ್ಕೊಂತಾರೆ, ಇಲ್ಲಪ್ಪ ನನ್ನ ಕೈಲಾಗಲ್ಲ, ನಾನು ಕಾರಲ್ಲಿ ಇಳಿದು ಬಸ್ಸಲ್ಲಿ ಬರ್ತೀನಿ, ನೀನು ಹೋಗು ಅಂದ್ಬಿಟ್ಟು ಅರ್ಧ ದಾರಿಯಲ್ಲಿ ಇಳ್ಕೊತಾರೆ. ಅಂಬರೀಷ್ ಅವರು ಪುಕ್ಲಾ ಅಂದ್ಬಿಟ್ಟು ರೇಗಿಸ್ಬಿಟ್ಟು ಹೋಗಿರ್ತಾರೆ. ಇದು ಅವರ ಮನಸ್ಸಲ್ಲಿರುತ್ತೆ, ಜಯ ಜಗದೀಶ್ ಅವರ ಮನಸ್ಸಲ್ಲಿ ಏನು ಮಾಡಿದ್ರು ಅಂಬರೀಷ್ ಅವ್ರಿಗೆ ಅವರದೇ ರೀತಿಯಲ್ಲಿ ಸಿಡನ್ನ ತೀರಿಸ್ಕೊಳ್ಳೋಕ್ಕೆ ಅನ್ನೋದನ್ನು ಹೇಳ್ತೀನಿ. ಗೆಸ್ ಮಾಡ್ತೀರಿ ಏನು ಮಾಡಿದರು ಅವರು ಅಂತ. ಹಾಗೆ ಪುಟ್ಟಣ್ಣ ಕಣಗಲ್ ಅವರು ಎಲ್ಲ ಸಿನಿಮಾಗಳಲ್ಲೂ ಜಯ ಜಗದೀಶ್ ಅವರು ಆಗ ಕಾಣಿಸ್ಕೊತಾ ಇದ್ರು. ವಿಶೇಷವಾಗಿ ಪಡುವಳ್ಳಿ ಪಾಂಡವರು ಹಾಗೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳಲ್ಲಿನ ಪಾತ್ರಗಳು, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿನ ಪಾತ್ರಗಳಂತೂ ಅದ್ಭುತ.

ಅದ್ಭುತವಾದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅವರು. ಪುಟ್ಟಣ್ಣ ಕಣಗಲ್ ಅವರಿಗೆ ಜಯದೇವಿಶ್ ಅವರು ಇರಲೇಬೇಕಾಗಿತ್ತು, ಹಾಗೆ ಅವರ ಮಾನಸ ಸರೋವರ ಚಿತ್ರದಲ್ಲೂ ಸಹ ಒಂದು ಪಾತ್ರವನ್ನು ಇವರು ನಿಭಾಯಿಸಿದ್ದಾರೆ. ಸುಂದರವಾದ ಮುಖ, ನಾಯಕನಾಗಬೇಕಾಗಿರುವಂತಹ ಮುಖ ಎಷ್ಟು ಸುಂದರವಾಗಿದ್ದಾರೆ ಅಂದರೆ ಈಗಲೂ ಸಹ ಅವರ ಮುಖದಲ್ಲಿ ಇರುವಂತಹ ಆ ಚಾರ್ಮ್ ಕಡಿಮೆ ಆಗಿಲ್ಲ. ಆದರೆ ಅವರು ಎಂತಹ ಶ್ರೇಷ್ಠ ನಟ ಅಂತ ಅಂದರೆ, ಅವರು ಏನಾದರೂ ಖಳನಟನ ಪಾತ್ರ ಮಾಡಿದ್ರೆ ಇವನಿಗಿಂತ ಕೆಟ್ಟವನು ಇರೋದಕ್ಕೆ ಸಾಧ್ಯನೇ ಇಲ್ಲವಪ್ಪ ಅನ್ನಷ್ಟು ಮಟ್ಟಕ್ಕೆ ಅವರು ಅವರ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ರು. ಅಷ್ಟು ಸುಂದರವಾದ ಮುಖದಲ್ಲಿ ಇಂತಹ ಖಳನ ಪಾತ್ರವನ್ನು ನೋಡೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ, ಎಗೇನ್ ಒಬ್ಬ ಶ್ರೇಷ್ಠ ನಟನ ಒಂದು ನಟನ ಶೈಲಿ ಅದು ಅಂದರೆ ತಪ್ಪಾಗಲಾರದು. ಮುಂದೆ ಮತ್ತಷ್ಟು ಮಾತುಕತೆ ಇದೆ, ವಿಶೇಷವಾದ ಮಾತುಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೀನಿ ಈ ಒಂದು ಗೀತೆಯನ್ನು ಕೇಳಿ. ಹಾಗೆಯೇ ಅಂಬರೀಷ್ ಅವ್ರಿಗೆ ಏನು ಮಾಡಿದ್ರು ಇವರು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಈ ಗೀತೆಯನ್ನು ಕೇಳಿ ಬನ್ನಿ.

ಹಿರಿಯ ನಟ ಜೈ ದೇಗ್ಜೀಶ್ ಅವರ ಜನ್ಮದಿನದ ಶುಭ ದಿನ ಎಂದು ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಈಗಾಗಲೇ ನಿಮಗೆ ಒಂದು ಮಾತನ್ನು ಹೇಳಿದ್ದೆ, ಅಂಬರೀಷ್ ಅವರು ಇವ್ರು ಏನು ಮಾಡಿದರು ಅಂತ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಯಶಃ ಲೈಸೆನ್ಸ್ಡ್ ಪೈಲಟ್ ಅಂತ ಯಾರಾದರೂ ಇದ್ದರೆ ಅದು ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಫ್ಲೈಟನ್ನು ಚಲಾಯಿಸೋಕೆ ಬರ್ತಿದ್ದಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ಜೈ ದೇಗ್ಜೀಶ್ ಅವರು. ಅಂಬರೀಷ್ ಅವರೇನೋ ಭೂಮಿ ಮೇಲೆ ಕಾರನ್ನು ರಾಕೆಟ್ ಥರ ಫ್ಲೈಟ್ ಥರ ಓಡಿಸಿ ಜೈ ದೇಗ್ದೀಶ್ ಅವ್ರಿಗೆ ಎದುರಿಸಿದರೆ, ಅವರು ಫ್ಲೈಟನ್ನೇ ಫ್ಲೈಟ್ ಥರ ಓಡಿಸಿ ಅಂಬರೀಷ್ ಅವ್ರಿಗೆ ಎದುರಿಸಿದ್ರಂತೆ. ಒಮ್ಮೆ ಅವರು ಟ್ರೈನಿಂಗನ್ನು ತೆಗೆದುಕೊಳ್ತಿದ್ದಂಥ ಸಂದರ್ಭದಲ್ಲಿ ಅಂಬರೀಷ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಪಾ ನಾನು ಈ ರೀತಿಯಾಗಿ ಫ್ಲೈಟ್ ಓಡಿಸ್ತೀನಿ ನೋಡುವಂತೆ ಅಂದ್ಬಿಟ್ಟು. ಅಂಬರೀಷ್ ಅವರು ಏನಕ್ಕೂ ಕೇರ್ ಮಾಡ್ತಿರಲಿಲ್ಲ, ಸರಿ ನಡಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ಒಮ್ಮೆ ಹಾಗೆ ಫ್ಲೈಟಲ್ಲಿ ಹೋಗ್ತಾ ಗೊತ್ತಲ್ಲ ಫ್ಲೈಟ್ ಅವರೆಲ್ಲ ಹೇಗೆಲ್ಲ ಪೈಲಟ್ಗಳು ಹೇಗೆಲ್ಲ ಓಡಿಸ್ತಾರೆ ಅಂತ ಒಂದಷ್ಟು ಟ್ವಿಸ್ಟು ಟರ್ನ್ಸ್ ಎಲ್ಲ ಮಾಡಿದ ತಕ್ಷಣ ಅಂಬರೀಷ್ ಅವರು ಅಲ್ಲೇ ಎದುರುಕೊಂಡು, ಏ ನಿಲ್ಸ್ಬಿಡಪ್ಪ ನನ್ನ ಕೈಲಿ ಆಗಲ್ಲ ಇನ್ನ ಅಂತ ಹೇಳಿ ಕೆಳಗಡೆ ಇಳಿದು ಹೋಗ್ಬಿಟ್ರಂತೆ. ಆ ರೀತಿಯಾಗಿ ಅಂಬರೀಷ್ ಅವರನ್ನು ಇವರು ಮೊದಲನೇ ಬಾರಿ ಒಮ್ಮೆ ಎದುರಿಸಿದ್ರು ಅಂದರೆ ಈ ಥರ ಇನ್ಯಾರೂ ಇಲ್ಲ ಅಂದರೆ ತಪ್ಪಾಗಲಾರ್ದು. ಹಾಗೆ ಇವರು ಎಷ್ಟು ಉತ್ತಮ ನಟ ಅನ್ನೋದಕ್ಕೆ ಅಂಬರೀಷ್ ಅವ್ರಿಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ಒಂದು ಸಾಧಕರಿಗೆ ಸನ್ಮಾನ ಮಾಡುವ ಮತ್ತು ಅವರ ಲೈಫನ್ನು ಅವರೇ ತಿರುಗಿ ನೋಡುವಂತಹ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡುವಾಗ ಇವರು ಬಂದು ಅಂಬರೀಷ್ ಅವ್ರ ಬಗ್ಗೆ ಒಂದೆರಡು ಮಾತನಾಡ್ತಾರೆ. ಬಿಕಾಸ್ ಇಬ್ಬರು ಮೈಸೂರು ಹುಡುಗರು, ಮೈಸೂರು ಕಾಲೇಜಲ್ಲೇ ಓದಿದಂಥವ್ರು ಮತ್ತು ಹಾಗೆ ಪ್ರಖ್ಯಾತಿ ಕುಖ್ಯಾತಿ ಎರಡನ್ನ ಪಡ್ಕೊಂಡಿದ್ದಂಥವ್ರು. ಅವರು ಅಂಬರೀಷ್ ಅವ್ರ ಬಗ್ಗೆ ಫೀಡ್ಬ್ಯಾಕನ್ನು ಕೊಡುವಾಗ ಅವರ ನೆನಪುಗಳನ್ನು ಹಂಚಿಕೊಳ್ಳುವಾಗ ಅಂಬರೀಷ್ ಅವರು ಹೇಳ್ತಾರೆ, ಇವನು ಬಂದು ಕೂರಿಸಿ, ಇವನು ಕೂರಿಸಿದಾಗ ನಾನು ಇವನ ಬಗ್ಗೆ ಹೇಳ್ತೀನಿ ಅಂತ. ಅವರು ಸಾಧಕರು ಅನ್ನೋದಕ್ಕೆ ಅಂಬರೀಷ್ ಅವರ ಆ ಮಾತುಗಳೇ ಸಾಕ್ಷಿಯಾಗಿತ್ತು. ಮುಂದೆ ಅವರು ಅದೇ ಕುರ್ಚಿಯ ಮೇಲೆ ಕೂರ್ತಾರೆ, ಅದು ಮುಂದಿನ ವಿಷಯ. ಆದರೆ ಅಂಬರೀಷ್ ಅವರು ಅವಾಗ ಹೇಳಿದರು ಅವರ ಸಾಧನೆ ಏನು ಅಂತ. ಬಿಕಾಸ್ ಜೈ ದೇಗ್ದೀಶ್ ಅವರು ಮಾಡಿರುವಂಥ ಪಾತ್ರಗಳಿದ್ದಾವಲ್ಲ, ಒಂದೆರಡು ಪಾತ್ರಗಳಲ್ಲ, ತುಂಬಾ ಎಲ್ಲ ಕನ್ನಡದ ಶ್ರೇಷ್ಠ ಎಲ್ಲ ನಟರುಗಳ ಜೊತೆ ಇವರು ಅಭಿನಯ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರ ಜೊತೆ ಗುರಿ ಆಗ್ಬೋದು, ವಿಷ್ಣುವರ್ಧನ್ ಅವ್ರ ಜೊತೆ ಬಂಧನ ಆಗ್ಬೋದು, ಅಂಬರೀಷ್, ಶಂಕರ್ ನಾಗ್, ಆಗಿನ ಎಲ್ಲ ಮೇರು ನಟರು, ಈಗಿನ ಎಲ್ಲ ಮೇರು ನಟರು, ಇವರೆಲ್ಲರ ಜೊತೆ ನಟನೆಯನ್ನು ಮಾಡಿದಂಥ ಏಕೈಕ ನಟ ನಮ್ಮ ಜೈ ದೇಗ್ದೀಶ್ ಅವರು. ಅವ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಇದೆ, ಮಾತನಾಡೋಣ. ಕೇಳ್ತೀರಿ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದಿನ ಗೀತೆ ಯಾವುದು ಅಂತ ವೆಯ್ಟ್ ಮಾಡ್ತಿದ್ರಲ್ವ, ಒಂದು ಎವರ್ ಗ್ರೀನ್ ಸಾಂಗನ್ನು ಕೇಳೋಣ. ಗೀತೆಯನ್ನು ಕೇಳಿ ಅವರ ಕುರಿತಾದ ಅವರ ಮಾತುಗಳಲ್ಲಿ ಮತ್ತಷ್ಟು ಧರಣಿ ಮಂಡಲ ಮಧ್ಯದೊಳಗೆ ಆ ಚಿತ್ರದ ಕುರಿತು ಅದರಲ್ಲಿರುವಂಥ ಅವರ ಮಾತುಗಳನ್ನು ನಿಮಗೆ ಕೇಳಿಸ್ತೀನಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಜಯಜಗದೀಶ್ ಅವರ ಕುರಿತು ಮಾತನಾಡ್ತಿದ್ದೀವಿ. ಅವರ ಜನ್ಮದಿನ ಎಂದು ಅವರು ಸಿನಿಮಾ ರಂಗಕ್ಕೆ ಬಂದು ಈಗಾಗಲೇ 50 ವಸಂತಗಳನ್ನು ಪೂರೈಸಿದ್ದಾರೆ. ನೋಡಿ, 50 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿರೋದು ಅಂತಹ ಸುಲಭದ ಕೆಲಸವಲ್ಲ. ಫಲಿತಾಂಶ ಸಿನಿಮಾದ ಮೂಲಕ ಅವರ ಸಿನಿ ಜರ್ನಿ 1976 ಆರಂಭ ಆಯಿತು. 1981 ಬರೋಷ್ಟರಲ್ಲಿ ಅವರು ನಾಯಕ ನಟರಾಗಿ ಗುರುತಿಸ್ಕೊತಾರೆ ಗಾಳಿ ಮತ್ತು ಚಿತ್ರದಲ್ಲಿ. ಯಾಕಂದರೆ ಮುಖ, ಅಭಿನಯ ಇವೆಲ್ಲವೂ ಸಹ ನಾಯಕನಿಗಿರಬೇಕಾದ ಎಲ್ಲ ಗುಣಗಳು, ಎತ್ತರ, ಸೌಂದರ್ಯ ಎಲ್ಲವೂ ಸಹ ಸುಂದರವಾಗಿದ್ದಂತಹ ನಟ. ಅವರ ಹೇರ್ ಸ್ಟೈಲ್ ಕೂಡ ಒಂದು ತುಂಬಾ ಸುಂದರವಾದ ಹೇರ್ ಸ್ಟೈಲ್ ಇರುವಂತಹ ನಟ. ಪುಟ್ಟಣ್ಣ ಕಣಗಲ್ ಅವರ ನೆಚ್ಚಿನ ನಟ ಅವರ ಸಿನಿಮಾಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದ್ದೆ ನಿಮಗೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿ ಅವರ ಅಭಿನಯ ಇದೆಯಲ್ಲ, ಅದು ದಳವಾಯಿ ಅನ್ನುವಂಥ ಪಾತ್ರ, ಅದ್ಭುತವಾದ ಅಭಿನಯ. ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿದೆಪ್ಪ ಅಂತ ಅಂದರೆ ಧರಣಿ ಮಂಡಲ ಮಧ್ಯದೊಳಗೆ ಒಂದು ಕ್ಷಣ ಸ್ಟನ್ ಮಾಡುತ್ತೆ. ಅದು ಬಿಕಾಸ್ ಆಫ್ ಒಂದು ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನ ಹಾಗೂ ನಮ್ಮ ಶ್ರೀನಾಥ್ ಅವರು, ಜಯಜಗದೀಶ್ ಅವರು ಹಾಗೆ ಚಂದ್ರಶೇಖರ್ ಅವರ ಅಭಿನಯ, ಜೊತೆಗೆ ವಿಜಯಲಕ್ಷ್ಮಿ ಸಿಂಗ್ ಮತ್ತು ಟಿ ಎನ್ ಸೀತಾರಾಮ್ ಅವರ ಅಭಿನಯ ಇದೆಯಲ್ಲ, ಇವೆಲ್ಲವೂ ಸಹ ಆ ಸಿನಿಮಾವನ್ನು ಸ್ಟನ್ ಮಾಡಿಬಿಡುತ್ತೆ ಸಿನಿಮಾವನ್ನು ನೋಡುವಂಥವ್ರನ್ನ. ಆ ಸಿನಿಮಾದ ಮಾತುಗಳನ್ನು ಕೇಳಿ ಬರೋಣ ಬನ್ನಿ ಸ್ನೇಹಿತರೆ.
1: ದಳವ ಯಾರು?
2: ಮೀ
1: ಇಂಗ್ಲಿಷ್ ದಳವ.
2: ಪಾಳೆಗಾರ?
3: ನಾನೇ ಪಾಳೆಗಾರ.
1: ಯಾವ ಊರಿಗೂ? ನಿಮ್ ವಿಚಾರ ಎಲ್ಲ ಗೊತ್ತು. ನೀಲಾದೇವಿ ಕಾಗದ ಬರ್ದಿದ್ದಾರೆ. ರೀ ನಾಯಕರೇ, ನೀವೇನೇನ್ ಕೆಲಸ ಕಲ್ತಿದ್ದೀರಿ?
2: ಬೇಕಾದ ಕೆಲಸ ಕಲ್ತಿದ್ದೀವಿ ಮಿಸ್ಟರ್ ರೆಡ್ಡಿ. ಒಂದೇ ಎರಡೆ ಹೇಳೋದ್ ಕಷ್ಟ.
1: ಅದೆಲ್ಲ ಆಮೇಲೆ ನೋಡೋಣ. ಮೊದಲು ನೀವು ಹೋಗಿ ನೀವು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೊಂಡು ಬನ್ನಿ. ನರಸಿಂಹಪ್ಪ ಬಾಯ್, ಈ ಹುಡುಗನ ಕರ್ಕೊಂಡು ಹೋಗಿ ಮೇಸ್ತ್ರಿ ಮುನಿಯಪ್ಪ ಅಂತ ಬಿಟ್ಟು ಬಾ. ನಾನು ಅವನಿಗೆಲ್ಲ ಹೇಳಿದ್ದೀನಿ.
4: ರೆಡ್ಡಿ ಅವರೇ, ನಾವು ಇಳ್ಕೊಳ್ಳೋದಲ್ಲಿ
5: ಬೆಟ್ಟದ ಮೇಲೆ ಒಂದ್ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲ ತುಂಬಾ ಚೆನ್ನಾಗಿದೆ. ಒಂದ್ ರೂಮ್ ಕೊಟ್ಟರೆ ಸಾಕು. 1 by 3.
1: ಮುನಿಯಪ್ಪ ನಿಮ್ಗೆಲ್ಲ ಏರ್ಪಾಡ್ ಮಾಡ್ತಾನೆ, ಹೋಗಿ.
0: ಮುಂದಿನ ದಿನಗಳಲ್ಲಿ ಅವರು ನಿರ್ಮಾಪಕರಾಗ್ತಾರೆ, ಹಾಗೆ ನಿರ್ದೇಶಕರು ಆಗ್ತಾರೆ. ಮದನ ಚಿತ್ರ ಅವರು ನಿರ್ದೇಶನ ಮಾಡಿದಂಥ ಒಂದು ಚಿತ್ರ.

ರಾಣಿ ಮಹಾರಾಣಿ ಚಿತ್ರದ ಮೂಲಕ ನಿರ್ಮಾಪಕರಾಗ್ತಾರೆ. ಈ ಸಾರ್ ಸೀರಿಸಿದಂತಹ ಕುರಿಗಳು ಕೋತಿಗಳು ಕಥೆಗಳು ಅನ್ನುವಂತಹ ಒಂದು ಸೂಪರ್ ಹಿಟ್ ಚಿತ್ರಗಳಿಗೆ ನಿರ್ಮಾಪಕರಾಗ್ತಾರೆ. ಮದನ ಚಿತ್ರದ ಮೂಲಕ ನಿರ್ದೇಶಕರು ಸಹ ಆದರು ಅಂತ ಈಗಾಗಲೇ ತಿಳಿಸಿದೆ. ಒಂದು ಈ ಚಿತ್ರರಂಗದ ಎಲ್ಲ ಝೋನಲ್ಲೂ ಕೆಲಸ ಮಾಡಿರುವಂಥ ಒಬ್ಬ ಅದ್ಭುತವಾದ ನಟ ನಮ್ಮ ಜಯಜಗದೀಶ್ ಅವರು. ಅವರ ನಿರ್ಮಾಣದ ಮತ್ತೊಂದು ಚಿತ್ರ ಭೂಮಿ ತಾಯಿಯ ಚೊಚ್ಚಲ ಮಗ. ರೈತರ ಸಮಸ್ಯೆಗಳನ್ನು ಅದ್ಭುತವಾಗಿ, ನೀರಿನ ಸಮಸ್ಯೆಯನ್ನು ಅದ್ಭುತವಾಗಿ ತೋರಿಸಿರುವಂಥ, ರಾಜಕೀಯ ಪರಿಸ್ಥಿತಿಗಳನ್ನು ಅದ್ಭುತವಾಗಿ ತೋರಿಸಿರುವಂಥ ಚಿತ್ರ ಇದು.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜಯ ಜಗದೀಶ್ ಅವರ ಜನ್ಮದಿನದ ವಿಶೇಷದಲ್ಲಿ ಮಾತನಾಡ್ತಿದ್ದೆ ಸ್ನೇಹಿತರೆ. ಧರಣಿ ಮಂಡಲ ಮಧ್ಯದೊಳಗೆ ಆ ಸಿನಿಮಾದ ಬಗ್ಗೆ ಮತ್ತೆ ಹೇಳ್ತಾ ಇರ್ತೀನಿ, ಯಾಕಂದರೆ ಅಷ್ಟು ಸುಂದರವಾದ ಅಭಿನಯ, ಹಾಗೆ ಮಾನಸ ಸರೋವರದಲ್ಲೂ ಸಹ ಹಾಗೆ ಯಾವುದೇ ಪಾತ್ರಗಳನ್ನು ನಿಭಾಯಿಸೋದಕ್ಕೆ ಅವರನ್ನು ಬಿಟ್ಟರೆ ಇಲ್ಲ. ಒಮ್ಮೆ ಜಯ ಜಗದೀಶ್ ಅವರು ಆ ಪಾತ್ರವನ್ನು ಮಾಡಿದ್ರು ಅಂತ ಅಂದರೆ ಆ ಪಾತ್ರವನ್ನು ಇನ್ನೊಬ್ಬರು ಮಾಡೋದು ತುಂಬಾ ಕಷ್ಟ. ಹೇಗೆ ಶಿವರಾಜ್ಕುಮಾರ್ ಅವರ ಅಭಿನಯದ ಕೆಲವು ಪಾತ್ರಗಳನ್ನು ಬೇರೆಯವರು ಮಾಡಿದ್ರೆ ಸೋಲ್ತಾರೋ, ಹಾಗೆಯೇ ಜಯ ಜಗದೀಶ್ ಅವರ ಅಭಿನಯದ ಪಾತ್ರಗಳನ್ನು ಬೇರೆ ನಟರು ಮಾಡಿದ್ರೆ ಸೋಲ್ತಾರೆ ಅಂದರೆ ತಪ್ಪಾಗಲಾರದು. ಅಂತಹ ಒಬ್ಬರು ಶ್ರೇಷ್ಠವಾದ ನಟ ನಮ್ಮ ಜಯ ಜಗದೀಶ್ ಅವರು.

ಚಿತ್ರಗಳನ್ನು ಅತ್ಯದ್ಭುತವಾಗಿ ನಿರ್ವಹಿಸಿದಂಥ ಏಕೈಕ ನಟ ನಮ್ಮ ಜಯ ಜಗದೀಶ್ ಅವರು. ಅವರು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅರ್ಧ ಗಂಟೆ ಸಾಲೋದಿಲ್ಲ ಅಂತ ನಿಮಗೂ ಗೊತ್ತು. ಸಾಕಷ್ಟು ಎಷ್ಟು ಮಾತನಾಡಿದ್ರು ಮುಗಿಯದಂಥ ಒಬ್ಬರು ನಟ. ಅವರ ಶ್ರೇಯಸ್ಸು ಮತ್ತಷ್ಟು ಹೆಚ್ಚಲಿ. ಅವ್ರಿಗೆ ಈಗಾಗಲೇ ಹೇಳಿದಾಗಿನ ಆಯುರ ಆರೋಗ್ಯ ಕೊಟ್ಟು ದೇವರು ಅವರನ್ನು ಚೆನ್ನಾಗಿರಲಿ. ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇನ್ನು ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ ಸ್ನೇಹಿತರೆ, ಖಂಡಿತ ನಾನು ಓದ್ತೀನಿ. ಕೇಳ್ತಾನೆ ಇರಿ ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನು. ಸ್ಟುಡಿಯೋ ಸಮಯ ಇನ್ನೇನು 12 ಗಂಟೆ ಆಗಲಿದೆ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ ಸ್ನೇಹಿತರೆ.

0: ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು.
1: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಜೈ ಜಗದೀಶ್ ಅವರ ಕುರಿತು ಮಾತನಾಡ್ತಿದ್ವಿ. ಅವರ ಜನ್ಮದಿನ ಎಂದು ಅವರು ನಾಯಕರಾಗಿ ಕೆಲವೇ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದು, ಎರಡನೇ ನಾಯಕರಾಗಿ, ಖಳನಾಯಕನಾಗಿ, ಯಾವುದೇ ಪೋಷಕ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅವರಿಗೆ ವಹಿಸಿದಂಥ ಎಲ್ಲ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು, ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ, ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ, ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 72,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ

0: ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2 ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ಒಟ್ಟು 2,48,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ. ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ್ ಅವರು.
2: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗ ಲಾಲಸೆಗಾಗಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮರಳಿಂದ ಮನುಷ್ಯ ಶುದ್ಧ ಗಾಳಿ, ಶುದ್ಧ ನೀರು, ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ, ಘೋಷಣೆ, ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ, ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿದ್ದಾಳೆ. ತಿಮ್ಮಕ್ಕ ಹುಟ್ಟಿದ ಸ್ಥಳ ಗುಬ್ಬಿ ಹೊಗಳ್ಳಿ ಸಮೀಪ ಕುಕ್ಕೇನಹಳ್ಳಿ. ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ 2 ಮಗಳಾಗಿ ಜನಿಸಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ, ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ

ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯಾಗಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ಧ ಹಾಗೂ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2 ಉತ್ತರಾಖಂಡದ ಡೆಹರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ಧ ದನಿ ಎತ್ತಿದರು. 1981 ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ಧ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984 ಕರ್ನಾಟಕದಲ್ಲಿ ತೆರೆದೋರಿದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು ಉದಾಹರಿಸಿ ಹಸಿರು ಕ್ರಾಂತಿಯ ಅಪಾಯಗಳನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು.
ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಇಟ್ಟುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆ

ಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ ಈ ಪವಾಡವನ್ನು ಮಾಡಿ ತೋರಿಸಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 500,000 ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995 ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾ ಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾ ಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾ ಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆನ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗಾಗಿ ನಡೆದ ಚಳವಳಿಯಲ್ಲಿ ವಂದನಾ ಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾ ಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಆರ್ಥಡೇ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆಹರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕಿನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡಿನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾ ಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ, ಇವುಗಳಲ್ಲಿ ಪ್ರಮುಖಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾ ಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ PhD ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬದುಕಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅವುಗಳನ್ನು ವಿರೋಧಿಸಿದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ವಾದ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟ್ಕರ್ ತಮ್ಮ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್ ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆಯುಂಟಾಗುತ್ತದೆ. ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆ

0: ಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವ ಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36 ದಿನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳುವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳುವಳಿಗೆ ಅಡ್ಡಿಯಾದರೂ ಚಳುವಳಿಯ ಉದ್ದೇಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಾಯಿತು. 1989 ಈ ಚಳುವಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವ ಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ಧ ಹೋರಾಡಲು ನರ್ಮದಾ ಉಳಿಸಿ ಚಳುವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚುಬಿದ್ದು ಎಚ್ಚರಗೊಂಡಿತು. ವಿಶ್ವ ಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ವಿರುದ್ಧ ಪ್ರೇಗ್ನಲ್ಲಿ ನಡೆದ ಚಳುವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಸಣ್ಣ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿ ನಿಂತರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳುವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1991-92 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ, ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
1: ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ಮಠ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
2: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ವರ್ಷ ನಾನಿನ್ನ ನೋಡದೆ ಗಂ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಗಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿನೋವು, ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನ ನೆನಾಗಿ 2 ದಿನ ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ, ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂಥದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ? ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು, ಮನುಷ್ಯನು ಎಂದು ಚಿಂತಿಸುತ್ತಲೇ

ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ, ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ವರ್ಷಗಳ ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚಲ್ಲಾಡಬಹುದು. ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ, ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ. ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿದಾಂಡು ಮರಕು ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೇ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿ ಹೋದವನ ಬಗ್ಗೆ ಪದ್ಯ ಬರೆಯುವುದನ್ನು ಬಿಡು ಎಂದು ಮನೆ ಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇ ಸುಮಾರಿ ಕೂತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟು ಓಡಿ ಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ, ಇಂದೋ ನಾಳೆಯೋ ಅಂತೆ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನೊಯ್ದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ. ನಿಮ್ಮವು ಒಳ್ಳೆಯ ಪದ್ಯಗಳು, ಹೊತ್ತಿಗೆ ಒದಗಿದವು, ಕೀವು ಒರೆಸಲು ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೇ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳೂ ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. 3 ಪೇಪರ್ ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೆ ಬಿಗ್ ಬಿಯ ಮುಖಚಿತ್ರದ ಬೆನ್ನರಿದ ಟೀಶರ್ಟು, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು. ಇನ್ನೊಮ್ಮೆ ಬೆಲ್ಲು. ಅರೆ ತೆರೆದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ 3 ಕಣ್ತೆರೆದ ಅವನ ಇನ್ನು ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. 3 ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯ್ಬಿಟ್ಟ ಟೀಶರ್ಟಿಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ 1 ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೇಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ, ಯಾವುದಾದ್ರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಬಿಯದೆ ತುಳುಕುತ್ತಿರುತ್ತದೆ. ಹೊಳೆ ಹಳ್ಳ ಝರಿ ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ಅರೆಹೊಟ್ಟೆ, ಯುಗಾದಿಗೆ 3 ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ. ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬಂದವರಿಗೆ ಬಡಿಸಿ ಅರೆ ನಾಳೆಯೂ ಉಳಿಯುತ್ತದೆ ಎಂದು 3 ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ? ಬಾ ಇಲ್ಲಿ ಕುತುಕೋ. ಬಸ್ ಸ್ಟ್ಯಾಂಡು ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವೆಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು ಇದೆಂತದು ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೇನು. ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ. ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು. ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೋ. ಒಂಟಿ ಮುಡುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು. ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ 10 ಕುಸುಬಿ ದಬಾ ದಬಾ ಬಡಿದು ಚೀರುವಂತೆ ಅಲ್ಲಲ್ಲ ಇಷ್ಟುದಿದ್ದು ಕಾರುವಂತೆ ಮುರಿ

0: ತಿಂಡಿ ಒಣಹಾಕು, ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.
1: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದೆ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
2: ಮತ್ತೆ ಎರಡನೇದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ ಯು ಪಿ ಐನಿಂದ.
2: ತಗೊಳ್ಳಿ. ಅರೆ ಯು ಪಿ ಐ ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಶರತ್ ಅಂತ. ಈಗ ಅಕಸ್ಮಾತ್ ಯಾರಾದ್ರೂ ನಾನು ಸೈಬರ್ ಕ್ರೈಮ್ಗೆ ಒಳಗಾಗಿದ್ದೀನಿ, ಯಾವುದೇ ರೀತಿಯಾದ ಅಪರಾಧಕ್ಕೆ ಒಳಗಾಗಿದ್ದೀನಿ ಅಂತಂದ್ರೆ, ನೀವು 112 ನಂಬರ್ಗೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ನೀವು ಇಮಿಡಿಯೇಟ್ ಆಗಿ ಬಹಳ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನೀವು ದೂರನ್ನ ದಾಖಲು ಮಾಡಿ. ಅವರಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದು ಅಕಸ್ಮಾತ್ ಸೈಬರ್ ಕ್ರೈಮ್ ಆಗಿದ್ರೆ ಆ CEN ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಮ ಸೈಬರ್ ಕ್ರೈಮ್ ಅನ್ನ ದಾಖಲು ಮಾಡಿ. ಆಲ್ರೆಡಿ ನೀವು ಮಾಡಿದ್ದಕ್ಕೆ ಅಕ್ನಾಲೆಜ್ಮೆಂಟ್ ಒಂದು ನಿಮ್ಮ ಮೊಬೈಲ್ ಫೋನಿಗೆ ಬಂದಿರ್ತದೆ. 112 ನೀವು ಆಲ್ರೆಡಿ ಕಾಲ್ ಮಾಡಿ ಕಂಪ್ಲೇಂಟನ್ನು ದೂರನ್ನು ದಾಖಲು ಮಾಡಿರ್ತೀರಿ. ಆ ಇದು ಅಕ್ನಾಲೆಜ್ಮೆಂಟ್ ಇಟ್ಕೊಂಬಿಟ್ಟು ನೀವು ಸೆನ್ ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ FIR ದಾಖಲೆ ಮಾಡಿ. ನಿಮಗೆ ಬೇಕಾದ ಸಹಾಯವನ್ನು ನಾವು ಸಹ ಕೊಡ್ತೀವಿ. ಈಗ ನಮ್ಮನ್ನು ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ ನೀವು ನಮ್ಮನ್ನು CID ಸೈಬರ್ ಕ್ರೈಮ್ CID ಫಾಲೋ ಮಾಡಿ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಮಾಹಿತಿಯನ್ನು ನಾವು ಹಾಕಿದ್ದೀವಿ ನಮ್ಮ ಟ್ವಿಟರ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸೈಬರ್ ಕ್ರೈಮ್ CID ಅಂತ ಇದೆ. ಸೊ ಅದನ್ನು ನೀವು ಫಾಲೋ ಮಾಡಿ. ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಪ್ರತಿ ತಿಂಗಳು

ಫಿಟ್ನೆಸ್ ಮೆಟೀರಿಯಲ್ ಹಾಕ್ತಾ ಇರ್ತೀವಿ. ಆಮೇಲೆ ಸೈಬರ್ ಪೊಲೀಸ್ ಬ್ಯಾಂಗ್ಳೂರ್ ಡಾಟ್ NIC.in ಅಂತ ನಮ್ಮ ವೆಬ್ಸೈಟ್, ಆ ವೆಬ್ಸೈಟಲ್ಲಿ ಕೂಡ ಬಹಳಷ್ಟು ಮಾಹಿತಿಗಳನ್ನು ಹಾಕಿರ್ತೀವಿ. ಸೊ ಅದನ್ನು ನೋಡಿ ತಿಳ್ಕೊಳ್ಳಿ. ನನ್ನ ಮನವಿ ಯುವ ಜನತೆಗೆ ಏನಂದರೆ, ಈ ನೀವೊಬ್ಬರೇ ಕೇಳಿ ಇದನ್ನು ಇಟ್ಕೊಳ್ಬೇಡಿ, ಅಟ್ಲೀಸ್ಟ್ ಒಂದು 3-4 ಜನಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ, ಜನರನ್ನ ಸಶಕ್ತರನ್ನಾಗಿ ಮಾಡಿಬಿಟ್ಟು ಅವರಿಗೂ ಎಜುಕೇಟ್ ಮಾಡಿದ್ರೆ ಕರ್ನಾಟಕ ವಿಲ್ ಬಿ ದ ಮೋರ್ ಸೈಬರ್ ಲಿಟರೇಟ್ ಸ್ಟೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತಾಗಿ ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಎನ್ ಕೇಶವಮೂರ್ತಿ.

0: ಸ್ವಾಮಿ ಮಹಾಮೇಧಾನಂದ ಜೀವರೇ, ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
1: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಒಂದಂಗೆ ಒಂದಾಗೋದು. ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು, ನಾವು ಪರಮಸತ್ಯದೊಂದಿಗೆ ಒಂದಾಗೋದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವೂ ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಆದರೆ ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡ್ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
0: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
1: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು.

0: ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ. ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
1: ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
0: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವು ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜಸ್ವರೂಪ ಆತ್ಮ, ಶುದ್ಧ ಬುದ್ಧ ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ, ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ ಸ್ವಾಮೀಜಿ ಹೇಳಿದ್ರು. ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
1: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
0: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡುಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೀಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳೀಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
1: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
0: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು

0: ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರು ಆಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ದರೂ ಮನಸ್ಸಿನಲ್ಲಿ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರುಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು. ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಬಳಸಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ. ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ದರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೇ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ, ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೆ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರಲ್ಲಿ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆ್ಯನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವು

0: ಇದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸ್ಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೇ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದ್ಬಿಡುತ್ತೆ. ಅದು ಇಲ್ಲ ಅಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆಯಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನ್ನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೆ ಏನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್ಯ ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
0: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನೂ ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ

0: ಆರಂಭಿಸ್ಬೋದು. ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಂ ಅಂತೀವಿ ಭಕ್ತಿಯೋಗದಲ್ಲಿ. ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು ಬೇರೆ ಎಲ್ಲ ಸಪೋರ್ಟ್ ಇಲ್ಲದೇ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
1: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
0: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರ್ದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ, ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರ ಎಥಿಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಇದಕ್ಕೆ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು, ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕೋಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನೇ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ ಮಾರ್ಕ್ಸ್ ಪಡಿಬೇಕಲ್ಲ. ಮಾರ್ಕ್ಸ್ ಯಾಕೆ ಬೇಕು? ಒಳ್ಳೆ ಕಾಲೇಜಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ. ಅಲ್ಲಿ ಯಾಕೆ ಓದಬೇಕು? ಒಳ್ಳೆ ಕೆಲಸ ಬೇಕಲ್ಲ. ಒಳ್ಳೆ ಕೆಲಸ ಅಂದರೆ ಏನು? ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ. ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ? ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ, ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು. ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೆರಿಕದಿಂದ 1895 ಮೈಸೂರು ಮಹಾರಾಜರು ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೀವಾನರು ಶೇಷಾದ್ರಿಯರಿಗೂ ಬರೆದಿದ್ದರು, ಮಹಾರಾಜರಿಗೂ ಬರೆದಿದ್ದರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟಿ

0: of the world are transient, but they alone live who live for others. The rest are more dead than alive. ರಾಜರೆ ಮಹಾರಾಜರೆ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಳ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದು.
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರ ಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ

ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು, ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು ಶೇಕಡ 2% ಇದ್ದರೆ, ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡ 1.5% ಸಂದಾಯ ಮಾಡಬೇಕು. ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ, ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,10,00,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20,00,000 5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆಯ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ, ಮೌಲ್ಯಮಾಪನ

0: ನಡೆಸಲು ಸಾಧ್ಯವಾಗುತ್ತದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
2: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ದ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50 ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು

0: ಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಡ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ಧತೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲೀ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನ

0: ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಹರೀಶ್ ರಾಘವೇಂದ್ರ ಹಾಗೂ ಆರ್ತಿಯವರ ಕಂಠದಲ್ಲಿ ಸರ್ಕಸ್ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲವ ಒಂದು ಬಾಳೆಯ ಗಿಡಕ್ಕೆ ಕುದುರೆ ಕಟ್ಟತಾನಂತೆ. ವಾಲ್ಮೀಕಿಯಂತಹ ಋಷಿಗಳ ಸಾನ್ನಿಧ್ಯದಲ್ಲಿ ಇದ್ದು ಸಕಲ ಜ್ಞಾನವನ್ನು ವಿವೇಚನೆಯನ್ನು ಪಡ್ಕೊಂಡಂತವರಿಗೆ ಯಾವುದಾದರೂ ಶತ್ರುಗಣ ಇವರನ್ನ ಎದುರಿಸೋದಕ್ಕೆ ಸಾಧ್ಯವೇ?
4: ತರುಣನ ಪರಾಕ್ರಮಕ್ಕೆ ಮೆಚ್ಚಿದ ಮತ್ತೊಂದು ತಿರುವನ ಅಳವಡಿಸಿದ ಕಾರ್ಮುಕಕ್ಕೆ ಶತ್ರುಘ್ನನಿರದೆ ಕಣ ಮೂರರಿಂ ಬಾಲಕನ ಪಣೆಯ ನೆಚ್ಚೊಡೆ ನಗುತೆ.

0: ಜಗ ಸಾರಥಿ ವರೂತ ಧ್ವಜ ಶರಾಸನಗಳನು ಅವಂ ತಡೆಗಡಿದನು.
1: ಆ ಬಾಲಕನ ಪರಾಕ್ರಮ ಶತ್ರುಘ್ನನನ್ನ ಮೆಚ್ಚಿಸ್ತಾ ಇದೆ, ಅವನಿಗೆ ಇಷ್ಟ ಆಗ್ತಾ ಇದೆ. ಅವನು ಮೆಚ್ಕೊಂಡು ಇವನ ಬಿಲ್ಲಿನ ಹೆದೆಯನ್ನ ಇವನು ತುಂಡರಿಸಿದ್ದಾನಲ್ಲ, ಆ ಮತ್ತೊಂದು ಹೆದೆಯನ್ನ ನಗುನಗುತ್ತಾ ಅದನ್ನ ಅಳವಡಿಸ್ಕೊಳ್ತಾ ಇದ್ದಾನಂತೆ. ಅಳವಡಿಸ್ಕೊಂಡು ಮತ್ತೆ ಮೂರು ಬಾಣಗಳನ್ನ ನೇರವಾಗಿ ಆ ಬಾಲಕನ ಹಣೆಗೆ ಗುರಿ ಇಟ್ಟು ಹೊಡಿತಾನಂತೆ. ಹಾಗೆ ಹೊಡೆದಾಗ ನೋಡಿ, ಲವ ನಗುತ್ತಾ ಇದ್ದಾನಂತೆ. ಗಹಗಹಿಸಿ ನಗುತ್ತಾ ಈ ವಿರಹಿಗಳಿಗೆ ಮನ್ಮಥನ ಹೂವಿನ ಬಾಣಗಳು ಯಾವ ರೀತಿ ತೊಂದರೆಯನ್ನ ಮಾಡುತ್ತೋ, ಯಾವ ರೀತಿ ಹಿತಕರವಾದಂತಹ ನೋವನ್ನು ಉಂಟು ಮಾಡುತ್ತೋ, ಆ ರೀತಿಯಾದಂತಹ ಪರಿಣಾಮ ನಿನ್ನ ಬಾಣಗಳದ್ದೇ ಹೊರತು ನಿಜವಾಗ್ಲೂ ಉಕ್ಕಿನ ಅಲುಗಿನ ಬಾಣದ ಒಂದು ತೀವ್ರತೆಯನ್ನಾಗ್ಲಿ ನೋವನ್ನಾಗ್ಲಿ ಹಾನಿಯನ್ನಾಗ್ಲಿ ಉಂಟು ಮಾಡಲ್ಲ. ಹೋಗು, ನೀನು ಬಿಡ್ತಿರೋ ಬಾಣಗಳು ಕಾಮನ ಹೂವಿನ ಬಾಣಗಳಿಗೆ ಸಮವೇ ಹೊರತು ಅದು ಯುದ್ಧದಲ್ಲಿ ಯುದ್ಧ ವೀರ ಬಿಡೋ ಅಂತಹ ಉಕ್ಕಿನ ಬಾಣಗಳಲ್ಲ ಅಂತ ಹೇಳಿ ವ್ಯಂಗ್ಯದ ಒಂದು ಪರಿಹಾಸವನ್ನು ಮಾಡುತ್ತಾ ಲವ ಆ ಶತ್ರುಘ್ನನ ಅವನ ಎಲ್ಲ ಕುದುರೆ ಸಾರಥಿ ಯುದ್ಧರಥ ಅವನ ಪತಾಕೆ ಮತ್ತೆ ಅವನ ಬಿಲ್ಲು ಬಾಣ ಎಲ್ಲವನ್ನು ಕೂಡ ಹಾಳು ಮಾಡಿ ತುಂಡು ಮಾಡಿ ಕೆಳಗಡೆ ಕೆಡಗ್ತಾ ಇದ್ದಾನಂತೆ. ಶತ್ರುಘ್ನನಿಗೆ ಈಗ ನಿಜವಾಗ್ಲೂ ಕೋಪ ಬರ್ತಾ ಇದೆಯಂತೆ.
0: ಕೋಪದಿಂ ಪೊಸರಥ ಕಡ

ಚೂಪಾದಂತಹ ಆ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಅನೇಕ ವಿಧವಾದಂತಹ ದಿವ್ಯಾಸ್ತ್ರಗಳನ್ನ ಬಿಡ್ತಾ ಇದ್ದಾನೆ ಲವನ ಮೇಲೆ. ತನ್ನ ದಿಕ್ಕಿಗೆ ಬರ್ತಾ ಇರುವಂತಹ ದಿವ್ಯಾಸ್ತ್ರಗಳನ್ನೆಲ್ಲ ನೋಡಿದಾಗ ಲವನಿಗೆ ಒಂದು ಸ್ವಲ್ಪ ಚಿಂತೆ ಕೂಡ ಆಗುತ್ತೆ. ಆದರೂ ಕೂಡ ಕುಶನನ್ನ, ತನ್ನ ಅಣ್ಣನಾದಂತಹ ಕುಶನನ್ನ ಮನಸ್ಸಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದಾನೆ. ತಾಯಿಯನ್ನ ಮನದಲ್ಲೇ ನೆನೆದು ಅವಳಿಗೆ ನಮಸ್ಕಾರ ಮಾಡಿ ಅವಳ ಆಶೀರ್ವಾದವನ್ನ ಬೇಡ್ತಾ ಇದ್ದಾನೆ. ಒಂದು ಸ್ವಲ್ಪ ಚಿಂತೆ ಕೂಡ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಾಪ ನಮ್ಮ ಅಮ್ಮನ ಗತಿ ಏನು ಅನ್ನುವಂತಹ ಒಂದು ಚಿಂತೆ ಕೂಡ ಅವನಿಗೆ ಮನಸ್ಸಿನಲ್ಲಿ ಇದೆ. ಆದರೂ ಕೂಡ ತಾನು ಧೈರ್ಯವನ್ನ ಒಗ್ಗೂಡಿಸಿಕೊಂಡು ಮತ್ತೆ ತಾನು ಮರು ಅಸ್ತ್ರ ಪ್ರಯೋಗವನ್ನ ಮಾಡ್ತಾನೆ. ಹಾಗೆ ಮಾಡಿದಾಗ ನೋಡಿ ಅದಕ್ಕೆ ಇದ್ದಂತಹ ಶಕ್ತಿ ಎಂಥದ್ದು ಅಂತಂದ್ರೆ, ಆ ಶತ್ರುಘ್ನನ ಕಡೆಯಿಂದ ಬಂದಂತಹ ಆ ದಿವ್ಯಾಸ್ತ್ರಗಳೆಲ್ಲ ಆ ಮಾರ್ಗ ಮಧ್ಯದಲ್ಲೇ ತುಂಡರಿಸಿ ಕೆಳಗೆ ಬಿದ್ದು ಹೋಗುತ್ತೆ. ಅದು ಹೇಗಿತ್ತು ಅಂತ ಅಂದ್ರೆ, ಕೂಟ ಸಾಕ್ಷಿಯ ಸಿರಿಯ ಒಲು ಬಯಲಾಯಿತು ಅನ್ನೋಂತಹ ಒಂದು ನಾಣ್ಣುಡಿಯನ್ನ ಕೂಡ ಕವಿ ಬೆಳೆಸ್ತಾ ಇದ್ದಾನೆ ಇಲ್ಲಿ. ಅಂದ್ರೆ ಅನ್ಯಾಯದ ಮಾರ್ಗದಿಂದ ಗಳಿಸಿದಂತಹ ಯಾವ ಸಂಪತ್ತು ನಮ್ಮನ್ನ ಕೊನೆಯ

ಅಂತಂದ್ರೆ ಆ ಶತ್ರುಘ್ನನ ಕಡೆಯಿಂದ ಬಂದಂತಹ ಆ ದಿವ್ಯಾಸ್ತ್ರಗಳೆಲ್ಲ ಆ ಮಾರ್ಗ ಮಧ್ಯದಲ್ಲೇ ತುಂಡರಿಸಿ ಕೆಳಗೆ ಬಿದ್ದೋಗುತ್ತೆ. ಅದು ಹೇಗಿತ್ತು ಅಂತ ಅಂದ್ರೆ, ಕೂಟ ಸಾಕ್ಷಿಯ ಸಿರಿಯ ಒಲು ಬಯಲಾಯಿತು ಅನ್ನೋವಂತಹ ಒಂದು ನಾಣ್ಣುಡಿಯನ್ನ ಕೂಡ ಕವಿ ಬೆಳೆಸ್ತಾ ಇದ್ದಾನೆ ಇಲ್ಲಿ. ಅಂದ್ರೆ ಅನ್ಯಾಯದ ಮಾರ್ಗದಿಂದ ಗಳಿಸಿದಂತಹ ಯಾವ ಸಂಪತ್ತು ನಮ್ಮನ್ನ ಕೊನೆಯವರೆಗೂ ಕಾಯೋದಿಲ್ವೋ, ಮಾರ್ಗ ಮಧ್ಯದಲ್ಲೇ ನಮ್ಮನ್ನ ಕೈಬಿಟ್ಟು ಹೋಗುತ್ತೋ, ಅದೇ ರೀತಿಯಾಗಿ ಅನ್ಯಾಯವಾಗಿ ಈ ಬಾಲಕನ ಮೇಲೆ ಬಿಟ್ಟಂತಹ ದಿವ್ಯಾಸ್ತ್ರಗಳೆಲ್ಲ ಆ ಮಾರ್ಗ ಮಧ್ಯದಲ್ಲೇ ಕಡಿದು ತುಂಡರಿಸಿ ಹೋಯ್ತು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಅದನ್ನ ಕಂಡು ಶತ್ರುಘ್ನನಿಗೆ ತುಂಬಾ ವಿಸ್ಮಯ ಆಗ್ತಾ ಇದೆ ನೋಡಿ.

ಶತ್ರುಘ್ನನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಎಂತಹ ಒಂದು ದಿವ್ಯ ಅಸ್ತ್ರ, ಅದನ್ನು ಕೂಡ ಆ ಗುರಿಯನ್ನೇ ಮುಟ್ಟುವುದಕ್ಕೆ ಮೊದಲು ಇವನು ಮಾರ್ಗ ಮಧ್ಯದಲ್ಲೇ ಅದನ್ನೆಲ್ಲ ನಾಶ ಮಾಡ್ಬಿಟ್ನಲ್ಲ ಅಂತ ಹೇಳಿ, ಆದ್ರೆ ಆ ಪರಾಕ್ರಮವನ್ನ ಮೆಚ್ಚುತ್ತಾ ಈಗ ತನ್ನ ಕರ್ತವ್ಯವನ್ನು ಮಾಡಬೇಕಾಗಿದೆ, ಅವನು ನಿಲ್ಲಿಸೋದಿಕ್ಕೆ ಬರೋದಿಲ್ಲ. ಹಾಗಾಗಿ ಅವನು ಅಮೋಘವಾದಂತಹ ಒಂದು ಬಾಣವನ್ನ ಹೊರಗೆ ತೆಗಿತಾ ಇದ್ದಾನೆ ತನ್ನ ಬತ್ತಳಿಕೆಯಿಂದ. ಅದು ಹೇಗಿತ್ತು ಅಂತ ಅಂದ್ರೆ, ಆ ಪ್ರಳಯ ಕಾಲದ ರುದ್ರನ ಬಾಲ ನೇತ್ರದಿಂದ ಹೊರಡುವಂತಹ ಆ ದಳ್ಳುರಿಯ ಕಿಡಿಗಳಂತೆ ಕಿರಣಗಳಂತೆ ಇದ್ದುವಂತೆ ಅದು, ಹಾಗೆ ಕಿಡಿಯನ್ನ ಉಗುಳ್ತಾ ಇತ್ತಂತೆ. ಅಂತಹ ಒಂದು ಅಮೋಘದ, ವ್ಯರ್ಥವೇ ಆಗಲ್ಲ ಆ ಬಾಣವನ್ನ ಬಿಟ್ಟರೆ ಅದು ತನ್ನ ಗುರಿಯನ್ನ ಮುಟ್ಟಿ ಕಾರ್ಯವನ್ನ ಸಾಧಿಸಿಯೇ ಮರಳುವಂಥದ್ದು. ಅಂತಹ ಅಮೋಘವಾದ ಬಾಣವನ್ನ ತೊಟ್ಟು ಬಿಲ್ಲಿಗೆ ಹೂಡಿ ಹೇಳ್ತಾನಂತೆ, ಈ ನನ್ನ ಈ ಬಾಣವನ್ನ ಈಗ ನೋಡು, ಪ್ರಯೋಗಿಸ್ತಾ ಇದ್ದೀನಿ ಅಂತ ಹೇಳಿ ಅವನು ಬಿಟ್ಟಾಗ ನೋಡಿ, ಅದನ್ನ ಕೂಡ ಲವ ಆ ಮಾರ್ಗ ಮಧ್ಯದಲ್ಲೇನೆ ಅದನ್ನ ಎರಡು ತುಂಡಾಗಿ ಆ ಬಾಣವನ್ನ ಮುರಿದು ಬಿಸಾಕ್ತಾ ಇದ್ದಾನಂತೆ. ಅದನ್ನ ನೋಡಿದಾಗ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ.

0: ಇಲ್ಲಿ ಮತ್ತೊಮ್ಮೆ ಘಟನೆಗೆ ಒಂದು ತಿರುವು ಬರ್ತಾ ಇದೆ. ಹಾಗಾಗಿ ಜೈಮಿನಿ ಮುನಿಗಳು ಜನಮೇಜನಿಗೆ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾದಂತಹ ಅಮೋಘವಾದಂತಹ ಶತ್ರುಘ್ನನ ಆ ಶರವನ್ನ ಬಾಣವನ್ನ ಲವ ಮಾರ್ಗ ಮಧ್ಯದಲ್ಲೇ ಅರ್ಧ ತುಂಡನ್ನಾಗಿ ಮಾಡ್ತಾನೆ. ಆದರೂ ಕೆಳಗಿನ ಅರ್ಧ ಭಾಗ ಭೂಮಿಗೆ ಬಿತ್ತು ಮೇಲಿನ ಅರ್ಧ ಭಾಗ ಬಾಣದ್ದು ಅದು ಹೋಗಿ ಆ ಲವನ ಎದೆಯನ್ನ ಸೀಳುತ್ತೆ. ಹಾಗೆ ಸೀಳಿದಾಗ ಅದರ ಚುಚ್ಚುವಿಕೆಯ ಘಾತಕ್ಕೆ ಲವ ಮೂರ್ಛೆ ಹೋಗಿ ಆ ರಥದಲ್ಲಿ ಬೀಳ್ತಾನೆ. ಅದನ್ನ ಕಂಡಾಗ ಈ ಶತ್ರುಘ್ನನ ಬಲವೆಲ್ಲ ಅಂದ್ರೆ ಲವನ ಮಟ್ಟಿಗೆ ಅದು ಶತ್ರು ಬಲ, ಈಗ ಆ ಶತ್ರು ಸೈನ್ಯವೆಲ್ಲ ಸಂತೋಷದಿಂದ ಅದು ಘೋಷಣೆಯನ್ನ ಮಾಡ್ತಾ ಇದೆ, ಸಂತೋಷದಿಂದ ಕೂಗಾಡ್ತಾ ಇದೆ. ಆದರೆ ಶತ್ರುಘ್ನ ಹತ್ರಕ್ಕೆ ಬರ್ತಾನೆ. ಬಂದು ನೋಡಿದಾಗ ಸಣ್ಣ ಬಾಲಕ ಬಿದ್ದಿದ್ದಾನೆ ಮೂರ್ಛೆಯಿಂದ. ಅದನ್ನ ಕಂಡಾಗ ಅವನ ಮುಖವನ್ನ ಹತ್ತಿರದಿಂದ ನೋಡಿದಾಗ ಆಹಾ, ಇದು ನಮ್ಮಣ್ಣ ರಾಮನ ಆಕೃತಿಯ ಪ್ರತಿರೂಪದಂತೆ ಇದೆಯಲ್ಲ ಅಂತ ಅನ್ನುವ ಮೋಹದಿಂದ ಅವನ ಮನಸ್ಸನ್ನ ಅದ ಸೆಳೆಯುತ್ತೆ ರಾಮನ ರೂಪಿನ ಹೋಲಿಕೆ. ತನ್ನ ರಥದ ಮೇಲೆ ಆ ಮಗುವನ್ನ ಮಲಗಿಸಿಕೊಂಡು ಶತ್ರುಘ್ನ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಬಾಳೆಯ ಗಿಡಕ್ಕೆ ಕಟ್ಟಿದಂತ ಕುದುರೆಯನ್ನು ಕೂಡ ಬಿಡಿಸ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ.
1: ಕದಳಿಯೊಳ್ ಕಟ್ಟಿದ್ದ ಕುದುರೆಯಂ

0: ಶತ್ರುಘ್ನ ಮೂರ್ಛೆ ಹೋದ ಆ ಮಗುವನ್ನ ಕೂಡ ಆ ರಾಮನ ಆಕೃತಿಯಂತೆ ಇದೆ ಅನ್ನುವ ಮೋಹದಿಂದ ರಥದ ಮೇಲೆ ಮಲಗಿಸಿಕೊಂಡು, ಜೊತೆಗೆ ಕುದುರೆಯನ್ನ ಕೂಡ ಬಿಡಿಸಿಕೊಂಡು ಒಳ್ಳೆಯ ಸಮುದ್ರದ ಘೋಷದಂತೆ ಘೋಷ ಮಾಡ್ತಾ ಇರುವಂತಹ, ಜಯದ ಜೈಕಾರವನ್ನು ಮಾಡ್ತಾ ಇರುವಂತಹ ತನ್ನ ಸೈನ್ಯದ ಜೊತೆಗೆ ತನ್ನ ಪಟ್ಟಣದ ಕಡೆಗೆ ಮುಂದಿನ ಪ್ರಯಾಣಕ್ಕೆ ಅವನು ಹೊರಡ್ತಾನೆ. ಹಾಗೆ ಹೊರಟಾಗ ಇಷ್ಟು ಹೊತ್ತು ಆ ಮುನಿವಟುಗಳೆಲ್ಲ ಕೂಡ ಪ್ರೇಕ್ಷಕರಾಗಿ ಅಲ್ಲಿ ನೋಡ್ತಾ ನಿಂತಿರ್ತಾರೆ. ಅವರಿಗೆ ಯಾವ ಯುದ್ಧ ಮಾಡುವಂತಹ ಶಕ್ತಿ ಸಾಮರ್ಥ್ಯವಾಗಲಿ ಯಾವ ಪ್ರಶಿಕ್ಷಣವಾಗಲಿ ಇರೋದಿಲ್ಲ. ಯಾವಾಗ ಲವನ ಜೊತೆಗೆ ರಥವೂ ಹೊರಟೋಗ್ತಾ ಇದೆಯೋ ಆಗ ಅವರಿಗೆ ತುಂಬ ನೋವಾಗುತ್ತೆ, ಆಘಾತ ಆಗುತ್ತೆ. ಆಗ ಅವರೆಲ್ಲ ಕೂಡ ಓಡ್ತಾರೆ ಸೀತೆ ಇರೋ ಕಡೆಗೆ. ಸೀತೆಯ ಬಳಿ ಹೋಗಿ ಈ ಯುದ್ಧದಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು ಅವಳಿಗೆ ಹೇಳಿದಾಗ ಅದನ್ನು ಕೇಳಿ ಅವಳಿಗೆ ಅಳು ಬರುತ್ತೆ, ಕೈ ಕೈ ಹಿಸುಕೊಳ್ತಾಳೆ. ಏನು ಮಾಡಬೇಕು, ಯಾರಿಗೆ ಹೇಳಬೇಕು, ಲವನನ್ನು ಹೇಗೆ ಬಿಡಿಸ್ಕೊಂಡು ಬರಬೇಕು ಏನೂ ಗೊತ್ತಿರೋದಿಲ್ಲ. ವಾಲ್ಮೀಕಿ ಮುನಿಗಳು ಕೂಡ ಇರೋದಿಲ್ಲ, ಅವರು ವರುಣನ ಲೋಕಕ್ಕೆ ಹೋಗಿರ್ತಾರೆ. ಈಗ ಸೀತೆ ಇಲ್ಲಿ ಒಬ್ಬಳೇ ಇರ್ತಾಳೆ, ಕೇವಲ ಮುನಿವಟುಗಳು ಮತ್ತು ಮುನಿವಧುಗಳ ಜೊತೆಯಲ್ಲಿ ಇರ್ತಾಳೆ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ, ಹಲುಬುತ್ತಾ ಇದ್ದಾಳೆ. ತನ್ನ ಮಗನ ಗುಣ ಶೀಲ ರೂಪಗಳನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ಅಸಹಾಯಕಳಾಗಿ ನಿಂತಿದ್ದಾಳೆ. ಆಗ ಅವಳ ಕಣ್ಣುಗಳಿಂದ ಕಂಬನಿ ತಾನಾಗಿ ಸುರಿತಾ ಇದೆ ನೋಡಿ.
1: ಒದರಿದವು ಕಂಬನಿಗಳು ಅಂಗಲತೆ ಕಂಪಿಸಿತು,

ಸೀತೆಯ ಕಣ್ಗಳಿಂದ ಕಂಬನಿ ತಾನಾಗಿ ಸುರಿತಾ ಇದೆ, ಕಣ್ಣೀರು ಹರಿತಾ ಇದೆ. ಅವಳ ದೇಹವೆಲ್ಲ ದುಃಖ ಅತಿರೇಕದಿಂದ ನಡುಗುತ್ತಾ ಇದೆ. ತನ್ನ ಹೊಟ್ಟೆಯನ್ನು ಅವಳು ಹೊಸಕೊಳ್ತಾ ಇದ್ದಾಳೆ. ತೀವ್ರವಾದಂತಹ ದುಃಖದಿಂದ, ವೇದನೆಯಿಂದ, ಸುತ ಮೋಹದಿಂದ, ಮಗನ ಮೇಲಿನ ಮೋಹದಿಂದ ಅವಳು ಸೋತು ಹೋಗ್ತಾ ಇದ್ದಾಳೆ, ಬಳಲ್ತಾ ಇದ್ದಾಳೆ. ಕೂಡೆಯೇ ಯೋಚನೆ ಮಾಡ್ತಾ ಇದ್ದಾಳೆ, ಎಲ್ಲೂ ಹೋದ ಮಗ? ನಿಜವಾಗ್ಲೂ ಅವನು ಯುದ್ಧ ಮಾಡದ್ನ? ಯುದ್ಧ ಮಾಡಿ ಈ ಶತ್ರುಗಳ ಬಂಧನಕ್ಕೆ ಒಳಗಾದನ? ಆ ಮಗುಗೆ ಏನಾಯ್ತು? ಚಿಕ್ಕ ಬಾಲಕ, ಕೋಮಲವಾದಂತಹ ಶರೀರ, ಆ ಯುದ್ಧದ ಬಾಣಗಳ, ಯುದ್ಧದ ಆಯುಧಗಳ ಆಘಾತಕ್ಕೆ ಎಷ್ಟು ನೊಂದಿರ್ಬೋದು? ನಿಜವಾಗ್ಲೂ ಇಷ್ಟೊತ್ತು ಅವನು ಉಸಿರು ಹಿಡ್ಕೊಂಡಿದ್ದಾನ? ಆ ಮಗುವಿನ ಮುದ್ದು ಮುಖ ಇದೆಯಲ್ಲ, ಅಷ್ಟು ಚೆನ್ನಾಗಿ ಹುಣ್ಣಿಮೆಯ ಚಂದ್ರನಂತೆ ಬೆಳೀತಾ ಇದ್ದ, ನನಗೆ ಇದೆಯಲ್ಲ, ನನ್ನ ಕೆಟ್ಟ ಗ್ರಹಚಾರ ಇದೆಯಲ್ಲ, ಅದು ಅವನನ್ನ ಕಾಡುಬಿಡುತ್ತಾ, ಬದುಕಿ ಕೆಟ್ಟ ಹೋದ್ನಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಹಲಗುತ್ತಾ ಇದ್ದಾಳೆ, ಮರುಗುತ್ತಾ ಇದ್ದಾಳೆ. ಆಗ ಕುಶ ಬರ್ತಾ ಇದ್ದಾನೆ ನೋಡಿ.

ಆ ಸಮಯಕ್ಕೆ ಕುಶ ಅನೇಕ ವಿಧವಾದಂತಹ ಹೋಮಗಳಿಗೆ ಬೇಕಾದಂತಹ ಬೇರೆ ಬೇರೆ ರೀತಿಯಾದ ಸಮಿತ್ತು ಪುಷ್ಪಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಅರಣ್ಯದಿಂದ ಸಂಗ್ರಹ ಮಾಡಿಕೊಂಡು ಅದನ್ನು ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಬಂದು ನೋಡಿದಾಗ ತನ್ನ ತಾಯಿ ಅಳ್ತಾ ಇದ್ದಾಳೆ. ಅವನು ತಾಯಿ ಅತ್ತದ್ದನ್ನು ಬಹುಶಃ ನೋಡಿರ್ಲಿಕ್ಕಿಲ್ಲ. ಹಾಗಾಗಿ ಅವನು ಪ್ರಶ್ನೆ ಮಾಡ್ತಾನೆ ಅವರ ಅಮ್ಮನ್ನ, ಇದೇನಿದು ಆಶ್ಚರ್ಯಕರವಾಗಿ ನೀನು ಅಳ್ತಾ ಇದೆಯಲ್ಲ ಇವತ್ತು, ಏನಕ್ಕೆ ಯಾತಕ್ಕೆ ಅಳ್ತಾ ಇದೆಯಾ ಹೇಳು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಮಗನೇ ಎಂತಹ ಕೇಡು ಬಂತು ನೋಡು, ನನಗೆ ಎಂತಹ ಸಂಕಷ್ಟ ಬಂದಿದೆ ನೋಡು, ಯಾವುದೋ ಒಂದು ಕುದುರೆ ಬಂತಂತೆ, ಅದರ ಜೊತೆಗೆ ಒಂದು ಸೈನ್ಯವೂ ಬಂತಂತೆ, ಅದನ್ನು ನಿನ್ನ ತಮ್ಮ ಕಟ್ಟಿ ಅದರ ಜೊತೆ ಬಂದಿದ್ದಂತಹ ಭಟರೆಲ್ಲ ನಿನ್ನ ತಮ್ಮನ ಮೇಲೆ ಯುದ್ಧ ಮಾಡಿ ನಿನ್ನ ತಮ್ಮನನ್ನು ಹಿಡಿದು ಕರೆದುಕೊಂಡು ಹೊರಟೋದ್ರಂತೆ, ನಾವಿನ್ನೇನು ಮಾಡೋದು, ಹೇಗೆ ನಿನ್ನ ತಮ್ಮನನ್ನು ಬಿಡಿಸ್ಕೊಳ್ಳೋದು, ಅವನಿಗೆ ಏನಾಯ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿ ಜಾನಕಿ ಅಳ್ತಾ ಇರಬೇಕಾದ್ರೆ ಇವನೂ ಸಹ ಕ್ಷತ್ರಿಯ ಕುಮಾರ ಕುಶ ಅವನು ರೋಷದಿಂದ ಹೇಳ್ತಾ ಇದ್ದಾನೆ ನೋಡಿ,

0: ಅವಳು ಆ ಕುಶಂಗೆ ಒಳಗಣಿಂದಂಗಿಯಂ ತಂದಳು, ಅಳವಡಿಸಿ ಪರಿಸಿ ಬೀಳ್ಕೊಟ್ಟಳು.
1: ಕುಶ ಹೇಳ್ತಾ ಇದ್ದಾನೆ, ಅದು ಯಾವ ಮಹಾ ದೊಡ್ಡ ವಿಷಯ ಅಂತ ಅಳ್ತಾ ಇದೀಯಲ್ಲಮ್ಮ ನೀನು, ಯಾಕೆ ಅಳ್ತಾ ಇದೀಯ, ಏನಾಯ್ತು ಇವಾಗ? ನಿನ್ನ ಮಗನ ಪ್ರಾಣವನ್ನ, ತಮ್ಮನ ಪ್ರಾಣವನ್ನ ನಿಜಕ್ಕೂ ಯಮರಾಜ ಅಂತಕ ತಗೊಂಡು ಹೋಗಿದ್ರೆ ಅವನ ಲೋಕವನ್ನೇ ನಾನು ಸುಟ್ಟಾಕ್ಬಿಡ್ತೀನಿ, ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ತ್ರಿಮೂರ್ತಿಗಳ ಎಲ್ಲ ಲೋಕವನ್ನು ಕೂಡ ನಾನು ಉರಿದು ಸುಟ್ಟು ಭಸ್ಮವನ್ನ ಮಾಡ್ತೀನಿ. ಅಂತಹ ಶಕ್ತಿವಂತ ನಾನು, ಅಂತಹ ಕ್ಷಾತ್ರ ತೇಜಸ್ಸು ನನಗಿದೆ. ಹಾಗಿರ್ಬೇಕಾದ್ರೆ ಯಾರೋ ಒಬ್ಬ ಪುಡಿ ರಾಜ ಬಂದು ನಿನ್ನ ಮಗನ್ನ ತಗೊಂಡು ಹೋದ ಅಂತ ಹೇಳ್ತಾ ಇದೀಯ, ಕರ್ಕೊಂಡು ಹೋದ ಅಂತ ಹೇಳಿ ಇಟಾಕು. ಅದೆಲ್ಲ ಯಾವ ದೊಡ್ಡ ವಿಷಯವೂ ನನಗಲ್ಲ. ಈಗ ಏನು ಮಾಡ್ಬೇಕು ನೀನು? ಹೋಗು, ಒಳಗಡೆ ಹೋಗಿ ನನಗೆ ಆ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಾರಲ್ಲ ಕವಚ, ಖಡ್ಗ, ಚರ್ಮ, ಕುಂಡಲ, ಕಿರೀಟ, ಇದೆಲ್ಲವನ್ನೂ ನೀನು ತಗೊಂಡು ಬಾ. ತಗೊಂಬಂದ್ಮೇಲೆ ಮುಂದಿನ ಮಾತನ್ನ ನೀನು ನೋಡು ಅಂತ ಹೇಳಿ ತುಂಬ ದೊಡ್ಡ ಭರವಸೆಯನ್ನು ಆ ಪುಟ್ಟ ಬಾಲಕ ತಾಯಿಗೆ ಕೊಟ್ಟಾಗ ಅವಳು ನೋಡಿ ಸೀತೆ ಇರುವುದದೇ, ಅದನ್ನೇ ಅವಳು ಒಪ್ಕೊಳ್ಬೇಕು, ಆಶಾ ಕಿರಣವನ್ನೇ ಅವಳು ಹಿಡ್ಕೊಳ್ಬೇಕಾಗಿದೆ. ಹಾಗಾಗಿ ಒಳಗಿನಿಂದ ಅವಳು ಎಲ್ಲವನ್ನೂ ತಗೊಂಬರ್ತಾ ಇದ್ದಾಳೆ. ಕುಶಂಗೆ ಒಳಗಿನಿಂದ ಅಂಗಿ, ಅಂಗಿ ಅಂದರೆ ಅವನು ಹಾಕೊಳ್ಳೋ ಅಂತಹ ಒಂದು ಯುದ್ಧದ ಒಂದು ಕವಚ, ಅದನ್ನು ತಂದು ಅವನಿಗೆ ಅದನ್ನು ಹಾಕಿ ಸಿದ್ಧ ಮಾಡಿ ಹರಕೆ ಮಾಡಿ ಅವನನ್ನು ಹರಸಿ ಬೀಳ್ಕೊಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಸೀತೆಯ ಒಂದು ದಯನೀಯ ಸ್ಥಿತಿಯನ್ನು ಕೂಡ ನಾವು ಪರಿಭಾವಿಸ್ಬೇಕು. ಅರಮನೆಯಲ್ಲೇ ಇದ್ದು ಮಗ ಯುದ್ಧಕ್ಕೆ ಹೋಗಬೇಕಾಗಿದ್ದರೆ ಕ್ಷತ್ರಿಯರಾದ ಮೇಲೆ ಯುದ್ಧವೇ ಅವರ ಒಂದು ವರ್ಣ ಧರ್ಮ, ಅವರಿಗಾದದ್ದ ಧರ್ಮವೇ ಅದು ಕ್ಷಾತ್ರ ಧರ್ಮ, ಅದನ್ನು ಮಾಡಲೇಬೇಕು ಅವರು. ಆದರೆ ಹಾಗೆ ಮಾಡಬೇಕಾದಂಥ ಸಂದರ್ಭ ಬಂದಾಗ ಅರಮನೆಯಲ್ಲಿ ಇದ್ದಿದ್ರೆ ಈ ಕವಚ ಕುಂಡಲಗಳನ್ನಾಗಲಿ ಅವನಿಗೆ ತೊಡಸಬೇಕಾದಂತಹ ವಸ್ತ್ರಗಳನ್ನಾಗಲಿ ಸೀತೆ ತಾನಾಗಿ ಹೋಗಿ ತರ್ತಿರಲಿಲ್ಲ. ನಾಲ್ಕಾರು ಜನ ಒಂದು ಸೇವಕರು ಇರ್ತಾ ಇದ್ರು, ಅವರೆಲ್ಲರೂ ತಂದುಕೊಡೋರು. ಅದನ್ನು ಇವಳು ಹಾಕಿ ತಾಯಿ ಹರಕೆ ಮಾಡಿ ಕಳಿಸ್ತಾ ಇದ್ಲು. ಪಾಪ ಇಲ್ಲಿ ತಾನೇ ಸೇವಕಿಯಾಗಿ, ತಾಯಿಯಾಗಿ, ರಾಜಮಾತೆಯಾಗಿ ಎಲ್ಲವೂ ತಾನೇ ಆಗಿ ಏಕಾಂಗಿಯಾಗಿ ತನ್ನ ಮಗನಿಗೆ ಎಲ್ಲವನ್ನು ಅಳವಡಿಸಿ ಪೂರ್ಣ ಮನಸ್ಸಿನಿಂದ ಹರಕೆಯನ್ನೂ ಮಾಡಿ ಕಳಿಸ್ಕೊಡ್ತಾ ಇದ್ದಾಳೆ. ಆಗ ಕುಶ ಹೋಗಿದ್ದಾನೆ, ಏನು ಮಾಡ್ತಾನೆ ಅನ್ನೋದನ್ನ ಜೈಮಿನಿ ಮುನಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಕೇಳಿ.
2: ರಾಯ ಕೇಳ್, ಕುಶನ ವಿಕ್ರಮವನ ಅಭಿವರ್ಣಿಸಲು ಜಾಯುವುಳ್ಳೆ.

0: ಉಷಾ, ಅವನ ವಿಕ್ರಮ, ಅವನ ಪರಾಕ್ರಮವನ್ನ ವರ್ಣನೆ ಮಾಡೋದಿಕ್ಕೆ ಯಾರಿಗೆ ಬ್ರಹ್ಮ ಕಲ್ಪವಿರುವವರೆಗೂ ಅಸಾಧ್ಯ ಅಂತ. ಅಂದ್ರೆ ಅಷ್ಟೂ ಕಾಲ ಕೂಡ ವರ್ಣನೆ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ಬೋದು, ಕಲ್ಪಾಂತದವರೆಗೂ ಕೂಡ ಇವನ ಪರಾಕ್ರಮವನ್ನ ವರ್ಣನೆ ಮಾಡಲಿಕ್ಕೆ ಬರುತ್ತೆ. ಅಂತಹ ಒಂದು ಕುಶ, ಪರಾಕ್ರಮಿಯಾದಂತಹ ಕುಶ ತನ್ನ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಬೀಳ್ಕೊಳ್ತಾ ಇದ್ದಾನೆ. ಅವನು ಹೇಗೆ ಹೋಗ್ತಾ ಇದ್ದಾನಂತೆ ಅಂತಂದ್ರೆ ನೋಡಿ, ತಾರಕನ ಪೆರ್ಬಡೆಗೆ ಗುಹನೆ ಇವಂತೆ. ಗುಹ ಅಂದ್ರೆ ಷಣ್ಮುಖ ಸ್ವಾಮಿ. ಷಣ್ಮುಖ ಸ್ವಾಮಿಯ ಜನನ ಆಗಿದ್ದೇನೆ ತಾರಕಾಸುರನ ವಧೆಗಾಗಿ ಆ ಪಾರ್ವತಿ ಪರಮೇಶ್ವರರು ಅದೇ ಒಂದು ಉದ್ದೇಶದಿಂದ ಕುಮಾರ ಸಂಭವ ಆಗಿದ್ದು. ಹಾಗೆ ಈ ತಾರಕನ ಪೆರ್ಬಡೆಗೆ, ಅಲ್ಲಿಗೆ ಗುಹ ತಾನು ಹೋಗಿ ಆ ತಾರಕನ ಸಂಹಾರಕ್ಕೆ ಹೋಗೋ ರೀತಿಯಾಗಿ ಕುಶ ಕೂಡ ಶತ್ರುಘ್ನನ ಆ ಸೈನ್ಯದ ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಕವಿ ವರ್ಣನೆ ಮಾಡಿ ಇಲ್ಲಿ ಕುಶನ ಪರಾಕ್ರಮ ಎಂಥದ್ದು ಅನ್ನೋದನ್ನ ಒಂದೇ ಒಂದು ಮಾತಿನಿಂದ ಸೂಚಿಸ್ಬಿಡ್ತಾ ಇದ್ದಾನೆ. ಹೀಗೆ ಹೋದಂತಹ ಕುಶ ವಾಯು ವೇಗದಿಂದ ಹೋಗಿ ಶತ್ರುಘ್ನನ ಸೈನ್ಯವನ್ನ, ಹೋಗಬೇಡ ಹೋಗಬೇಡ, ನಿಲ್ಲು, ನಾನು ಬಂದಿದ್ದೀನಿ, ಲವ ಒಬ್ಬನೇ ಅಲ್ಲ, ನಿನ್ನನ್ನು ಎದುರಿಸ್ತಾ ಇದ್ದೀನಿ ಅಂತ ಹೇಳೋ ರೀತಿಯಲ್ಲಿ ಅವನು ಬಾಣಗಳ ಮಳೆಯನ್ನ ಕರಿತಾ ಇದ್ದಾನಂತೆ. ಮತ್ತೆ ಶತ್ರುಘ್ನನ ಸೇನೆ ಹಿಂದೆ ಬರ್ತಾ ಇದೆಯಂತೆ. ನೋಡಿ ಮುಂದೆ ನಡೆಯುವಂತಹ ಯುದ್ಧದ ಒಂದು ರೀತಿಯನ್ನ.
1: ಪದ್ದೆರಗಿದವು ಭಟರ ಮಂಡೆಗಳ ಮೇಲೆ, ಉಳಿದು ಬಿದ್ದವು ಚಲ ಧ್ವಜ

ಹಠರ ಮಂಡೆಗಳ ಮೇಲೆಲ್ಲ ಹದ್ದು ಎರಗತಾ ಇದೆಯಂತೆ, ಬಂದು ಹಾರಿ ಬಂದು ಕುಳಿತುಕೊಳ್ತಾ ಇದೆಯಂತೆ. ಆ ಚಲಿಸುತ್ತಿರುವಂತಹ ಆ ಶತ್ರುಘ್ನನ ಸೇನೆಯ ಧ್ವಜದ ಪತಾಕೆಗಳೆಲ್ಲ ಕೂಡ ಸುರುಟ್ಕೊಂಡು ಮುರುಟ್ಕೊಳ್ತಾ ಇದೆಯಂತೆ. ಕೆಳಗಡೆ ಭೂಮಿಗೆ ಬೀಳ್ತಾ ಇದೆ, ಕೂಡನೆ ಧೂಳು ಏಳ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ, ಆನೆ ಕುದುರೆಗಳೆಲ್ಲ ಕೂಡ ಕಣ್ಣೀರ್ಗರಿತಾ ಇದೆ. ಅಂದ್ರೆ ತನ್ನಿಂದ ತಾನೇ ಆನೆ ಕುದುರೆಗಳ ಕಣ್ಣಿಂದ ನೀರು ಸುರಿತಾ ಇದೆ. ಹೀಗೆ ಯುದ್ಧದ ಒಂದು ಸಂದರ್ಭದಲ್ಲಿ, ಯುದ್ಧ ರಂಗದಲ್ಲಿ ಅನೇಕ ವಿಧವಾದಂತಹ ಯುದ್ಧ ಸಂಬಂಧವಾದ ಅಪಶಕುನಗಳು, ಉತ್ಪಾತಗಳು ನಡೀತಾ ಇದೆ. ಹೀಗೆ ಉತ್ಪಾತಗಳೆಲ್ಲ ನಡೀತಾ ಇದೆಯಲ್ಲ ಅನ್ನುವಂತಹ ಭಯದಿಂದ ಅವನ ಸೈನ್ಯ ಗಜಭಜ ಮಾಡ್ತಾ ಇದೆಯಂತೆ. ಅವರೆಲ್ಲ ಗುಜು ಗುಜು ಗುಜು ಗುಜು ಅಂತ ಮಾತಾಡ್ಕೊಳ್ತಾ ಗೊಂದಲದ ಗೂಡಾಗಿದೆ ಅವನ ಆ ಒಂದು ಸೈನ್ಯ. ಈ ಕಡೆ ಕುಶ ಹೇಳ್ತಾ ಇದ್ದಾನೆ, ಹೋಗ್ಬೇಡಿ, ನಿಲ್ಲಿ, ಈ ತರ ಕದ್ದು ಹೋಗ್ತಾರ ಯಾರಾದರೂ ವೀರರು? ಆ ಕದ್ದು ಹೋಗ್ತಾರಿಯೇ, ತುರದ ಸಹಿತ ಆ ಒಂದು ಕುದುರೆಯ ಜೊತೆನಲ್ಲಿ ನನ್ನ ತಮ್ಮನಾದಂತಹ ಲವನನ್ನು ಬಿಟ್ಟು ಆಮೇಲೆ ಹೋಗಿ ನೀವು ಅಂತ ಹೇಳಿ ಒಂದು ಬಾಣವನ್ನ ಬಿಡ್ತಾ ಇದ್ದಾನೆ. ಈ ಎಲ್ಲ ರೀತಿಯಾದಂತಹ ಲೋಕದ ಧರ್ಮವನ್ನ, ಲೋಕದ ಒಂದು ರೀತಿಯನ್ನ ಕವಿ ಇಲ್ಲಿ ಬಳಸ್ಕೊಂಡಿದ್ದಾನೆ. ಮತ್ತೆ ಶತ್ರುಘ್ನನಿಗೆ ಯುದ್ಧದ ಒಂದು ಕರೆಯನ್ನ ಕೊಡ್ತಾ ಇದ್ದಾನೆ. ಬಾಲಕನ ಆ ಬಾಣದ ಘಾತ ಇಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ, ಅದು ಹೇಗಾಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ.

ಆ ಬಾಲಕನ, ಆ ಬಾಲಕ ಅಂದ್ರೆ ಇಲ್ಲಿ ಹಿಂದೆ ಬಂದಂತಹ ಲವ. ಆ ಲವನ ಆ ಬಾಣದ ಆಘಾತದಿಂದ ಎಷ್ಟೋ ಜನ ನನ್ನ ಸೈನ್ಯದ ಕಡೆಯವರೆಲ್ಲ ಸತ್ತೋದ್ರು. ಈಗ ಬಲದ ನಮ್ಮ ಆ ಸೈನ್ಯದ ಶಕ್ತಿಯೇ, ಸೈನ್ಯದ ಸಂಖ್ಯೆಯೇ ಕಡಿಮೆ ಆಗ್ಬಿಟ್ಟಿದೆ. ಈಗ ಇನ್ನೊಬ್ಬ ಬಂದಿದ್ದಾನಲ್ಲ, ಇವನು ಯಾರು? ಇವನು ಕೂಡ ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನಷ್ಟೇ ಇವನು ವೀರನಾಗಿದ್ದಾನಲ್ಲ ಅನ್ನೋದನ್ನ ಕಂಡು ಸೈನ್ಯವೆಲ್ಲ ಗಜಬಜ ಮಾಡ್ತಾ ದಿಕ್ಕುಗೆಟ್ಟು ಅತ್ತ ಕಡೆ ಇತ್ತ ಕಡೆ ದಿಕ್ಕಾಪಾಲಾಗಿ ಓಡಾಡ್ತಾ ಇದೆ. ಆಗ ಒಂದು ಹೋಲಿಕೆ ತೋರ್ತಾ ಇದೆ ಅವರೆಲ್ಲರಿಗೂ ಕೂಡ. ಇಲ್ಲಿ ಏನಾಗಿದೆ ಅಂದ್ರೆ, ಹುಲ್ಲೆಯೇ ಹುಲಿಯನ್ನು ಎದುರುತ್ತಿರುವಂತಹ ಒಂದು ಸ್ಥಿತಿ ಬಂದಿದೆ. ದೊಡ್ಡ ಸೈನ್ಯ, ದೊಡ್ಡ ಸೇನಾನಿ, ಆದ್ರೆ ಏಕಾಂಗ ವೀರನಾದಂತ ಆ ಬಾಲಕ ಲವ ಅವನೂ ಕೂಡ ಎದುರಿಸ್ತಾ, ಈಗ ಇನ್ನೊಬ್ಬ ಬಾಲಕ ಬಂದಿದ್ದಾನೆ ಅವನಂತೆಯೇ ಇರುವಂತಹವನು, ಅವನು ಕೂಡ ಈಗ ಎದುರಿಸ್ತಾ ಇದ್ದಾನೆ. ಇದೇನಿದು, ವಿಪರೀತವಾಗಿದೆಯಲ್ಲ. ಜಿಂಕೆಯೇ ಹುಲಿಯನ್ನ ಧರಿಸಿ ಓಡಿಸುವಂತಹ ಪರಿಸ್ಥಿತಿ ಬಂದಿದೆಯಲ್ಲ ಅನ್ನೋದು ಇವರೆಲ್ಲರಿಗೂ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಆಗ ಆ ದಳಪತಿ ಆಗಿದ್ದಂತಹ ಶತ್ರುಘ್ನ ಮತ್ತೆ ಬರ್ತಾ ಇದ್ದಾನೆ ಕುಶನ ಮೇಲೆ. ಸಕಲ ಸೈನ್ಯಾಬಲವನ್ನ, ಸೇನಾಬಲವನ್ನ ತಗೊಂಡು ಬಂದು ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ.

0: ಸಿ ವೀರಕುಶನು
1: ಶತ್ರುಘ್ನ ಹೇಳಿ ಕಳಿಸ್ತಾನೆ. ಇಲ್ಲಿ ಸೇನಾನಿಗಳೆಲ್ಲ ಹೋಗ್ತಾರೆ ಶತ್ರುಘ್ನನ ಬಳಿಗೆ. ಈ ರೀತಿಯಾಗಿ ಒಂದು ಹುಲ್ಲೆಯ ಮರಿಯಂತಹ ಹುಡುಗ ಆ ನಮ್ಮ ಸಿಂಹದಂತಹ ಈ ಒಂದು ಸೈನ್ಯವನ್ನ ಎದುರಿಸ್ತಾ ಇದ್ದಾನೆ ಏಕಾಂಗಿಯಾಗಿ. ಏನು ಮಾಡೋದು, ಮತ್ತೆ ಅವನ ಮೇಲೆ ಯುದ್ಧ ಮಾಡದ ಬೇಡ್ವಾ ಅಂತ ಕೇಳ್ಕೊಂಡು ಹೋದಾಗ ಶತ್ರುಘ್ನ ಹೇಳ್ಕಳಿಸ್ತಾನೆ ಅವನ ಮೇಲೆ ಯುದ್ಧವನ್ನ ಮಾಡಿ ಅಂತ. ಹಾಗೆ ಶತ್ರುಘ್ನನ ನಿರೂಪವನ್ನ ಪಡ್ಕೊಂಡು ಬಂದ ಮೇಲೆ ಸೇನಾಪತಿ ಎಲ್ಲ ಸಮಸ್ತ ಸೈನ್ಯವನ್ನ ಕೂಡಿಕೊಂಡು ಕುಮಾರಕನಾದಂತಹ ಕುಶನನ್ನ ಎಲ್ಲರೂ ಸುತ್ತುವರೆದು ನಿಂತಾರೆ. ತಮಗೆ ಇದ್ದಂತಹ ಎಲ್ಲ ರೀತಿಯಾದಂತಹ ಆಯುಧಗಳನ್ನ ಬಳಸಿ ವೇಗದಿಂದ ಅವನ ಮೇಲೆ ಯುದ್ಧವನ್ನ ಸಾರ್ತಾರೆ. ಆದರೆ ವೀರ ಬಾಲಕನಾದಂತಹ ಕುಶ ಏನ್ ಮಾಡ್ತಾನೆ ಅಂದ್ರೆ, ಇಷ್ಟೂ ಸೈನಿಕರನ್ನ, ಅಷ್ಟೂ ಆಯುಧಗಳನ್ನ, ಇಡೀ ಸೈನ್ಯ ಬಲವನ್ನ ಸವರು ಬಿಡ್ತಾನೆ. ಆ ಸೇನಾಪತಿಯನ್ನ ಆರತಿ ಮತ್ತೆ ಅಶ್ವ ಆ ರಥ ಎಲ್ಲದರೊಡೆ ಜೊತೆಗೆ ಅವನು ಜವನ ಪೊಳಲ್ಗೆ ಅಂದರೆ ಯಮನ ಪುರಿಗೆ ಅಂತಕನ ಪಟ್ಟಣಕ್ಕೆ ಕಳಿಸ್ಬಿಡ್ತಾನೆ ಕುಶ. ಅದನ್ನು ನೋಡಿ ಇವರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ.
2: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
3: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೂರ್ ಅವರದು.
1: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
2: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್.

0: ಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40 ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ July 29 ಮನೆ ಮನೆ ಸಮೀಕ್ಷೆ, August 5 ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. August 5 September 4 ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. October 7 ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8-10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು.

0: ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ 3ನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣ ವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ, ಇಸ್ಸೇ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ, ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೇ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೇ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೇ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೇ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೇ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಗ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೇ ಅಧಿಕ ಬಾತೆ ಕರ್ನಾ, ಮೂಗ್ ಮೇ ರಾಮ ನಾಮ್ ಬಗಲ್ ಮೇ ಚೂರಿ, ಊಪರ್ ಸೇ ಸಜ್ಜನ್ತಾ ಭೀತರ್ ಸೇ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೇ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೇ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸ್ದ ಆಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೇ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ

0: ಬಾತೇ ಬನಾನ ಬಹಾನಾ ಕರ್ನ. ಇದೇ ರೀತಿ ಕನ್ನಡ ಇಂಗ್ಲಿಷ್ ಭಾಷೆಯ ಕೆಲವು ಗಾದೆಗಳು ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್ ಈಡಿಯಮ್ಯಾಟಿಕ್ ಫ್ರೇಸಸ್ ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮಕತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಚ್ ಪ್ರಶ್ನ ಪೂಚುಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯಾ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೆ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
0: ಜೈಸೆ ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ. ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ ಗುರುಜಿ.
2: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

0: ಕೇಳುಗರೆ, ಇದುವರೆಗೂ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:18. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಆಲಿಸಲು ಕೇಳುಗರಿಗೆಲ್ಲ ಶೀತಲ್ ನಾಯ್ಕ ಹೇಳುವ ನಮಸ್ಕಾರಗಳು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿನ್ನರ ಚಿತ್ತಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಕಾರವಾರ. ಚಿಣ್ಣರ ಚಿತ್ತಾರ, ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಓ ಅಂತೀರಾ? ಸ್ಕೂಲ್ ಸ್ಟಾರ್ಟ್ ಆಗಿ ಕೆಲವು ದಿನಗಳಾಗಿವೆ ಅಲ್ವಾ ಮಕ್ಕಳೇ? ಹಾಗೆ ಸ್ಕೂಲಲ್ಲಿ ಆಟ ಆಡ್ತಾ ಪಾಠ ಕೇಳ್ತಾ ತುಂಬಾ ಖುಷಿಯಾಗಿದ್ದೀರಾ. ಒಂದ್ ಮಿಸ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಮಳೆ. ಮಳೆಯಲ್ಲಿ ತೋಯ್ದುಕೊಂಡು ಸ್ಕೂಲಿಗೆ ಹೋಗ್ತಾ ಇರುವಂತ ಮಜಾ ಸ್ವಲ್ಪ ಕಡಿಮೆ ಆಗಿದೆ, ಹೌದಾನೆ?
1: ಮಳೆಗಾಲವನ್ನ ಎಲ್ಲಾ ಋತುಗಳಲ್ಲಿ ಅತ್ಯುತ್ತಮ ಕಾಲವೆಂದು ಪರಿಗಣಿಸಲಾಗ್ತದೆ ಅಲ್ವಾ? ಮಳೆಗಾಲದ ದಿನ ಆಹ್ಲಾದಕರವಾಗಿರುವುದರಿಂದ ಎಲ್ಲರೂ ಅದಕ್ಕಾಗಿ ಕಾಯೋದು. ಪ್ರಕೃತಿಯನ್ನ ಆನಂದಿಸಲು ಮತ್ತು ಅದರೊಂದಿಗೆ ಒಂದಾಗ್ಲಿಕ್ಕೆ ಮಳೆಗಾಲ ಹೇಳುವಂಥದ್ದು ತುಂಬಾ ಸೂಕ್ತವಾದ ಕಾಲ. ಈ ಬೇಸಿಗೆಗಾಲ, ಚಳಿಗಾಲ ಮತ್ತು ಮಳೆಗಾಲದಂತಹ ಋತುಗಳಲ್ಲಿ ನಮ್ಮೆಲ್ಲಾ ಪುಟಾಣಿಗಳಿಗೆ ಇಷ್ಟವಾಗುವಂತಹ ಕಾಲ ಅಂದ್ರೆ ಮಳೆಗಾಲ. ಬೇಸಿಗೆ ಕಾಲವನ್ನ ಕಳೀತಾ ಇದ್ದಾಗ ನಾವು ಈ ವರ್ಷ ಪೂರ್ತಿ ಮಳೆಗಾಗಿ ಕಾಯ್ತಾನೆ ಇರ್ತೇವೆ. ಬಿಸಿಲಿನ ದಿನಗಳ ನಂತರ ಮಳೆಯಲ್ಲಿ ತಂಪಾದ ನೈಸರ್ಗಿಕ ಸ್ನಾನವನ್ನ ಮಾಡೋದಂದ್ರೆ ಮಕ್ಕಳಿಗೆ ತುಂಬಾ ಉಲ್ಲಾಸಕರ. ನಮ್ಮ ಮಕ್ಕಳು ಮಳೆ ಸುರಿಯುವಾಗ ತೋಟದಲ್ಲಿ ಆಟವಾಡಲಿಕ್ಕೆ ಇಷ್ಟಪಡ್ತಾರೆ, ಹಾಡುಗಳನ್ನ ಹಾಡ್ತಾರೆ, ಪರಸ್ಪರ ನೀರನ್ನ ಚಿಮುಕಿಸ್ಕೊಳ್ತಾರೆ, ಹಾಗೆ ನೀರಿನ ಗುಂಡೆಗಳಲ್ಲಿ ಜಿಗಿಯೋದು, ಪ್ರಾಣಿಗಳಂತೆ ಪರಸ್ಪರ ನೀರು ಸಿಂಪಡಿಸ್ಕೊಳ್ಳೋದು ಇದೆಲ್ಲ ಮಕ್ಕಳಿಗೆ ಇಷ್ಟ. ಮಕ್ಕಳೇ, ಈ ಮಳೆಗಾಲದ ದಿನ ಎಲ್ಲರಿಗೂ ವಿಶೇಷ ದಿನ, ಆದ್ರೆ ಇನ್ನೂ ವಿಶೇಷವಾಗಿ ರೈತರಿಗೆ ಮಹತ್ವದ್ದಾಗಿದೆ. ಅವರು ಬೆಳೆಗಳ ಬೆಳವಣಿಗೆಗೆ ಹೆಚ್ಚಾಗಿ ಮಳೆ ಮೇಲೆ ಅವಲಂಬಿತವಾಗಿರ್ತಾರೆ. ಪ್ರತಿ ವರ್ಷ ಸರಿಯಾದ ಪ್ರಮಾಣದ ಮಳೆಗಾಗಿ ಅವರು ಹಂಬಲಿಸ್ತಾ ಇರ್ತಾರೆ. ಈ ದಿನಗಳಲ್ಲಿ ಮಾನ್ಸೂನ್ ಆಗಾಗ್ಗೆ ವಿಳಂಬ ಕೂಡ ಆಗಬಹುದು, ಅಥವಾ ನಿಗದಿತ ಸಮಯಕ್ಕಿಂತ ಮೊದಲೇ ಕೂಡ ಬರಬಹುದು. ಇದೇ ಮಳೆಗಾಲದಲ್ಲಿ ಹೊಲಗಳು ಜೀವ ತುಂಬಿದಂತೆ ಕಾಣ್ತಾ ಇರೋದು, ಸುತ್ತಲೂ ಹಸಿರಾಗಿ ಕಾಣಿಸ್ತದೆ. ಮಳೆಗಾಲದಂದು ಶಾಲಾ ಮಕ್ಕಳು ತುಂಬಾ ಸಂತೋಷ ಪಡ್ತಾರೆ. ಅವರಿಗೆ ಮಳೆಗಾಲದ ದಿನ ಅಂದ್ರೆ ಮೋಜಿನ ದಿನ. ಮಳೆಗಾಲದ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಂತೂ ವರ್ಣರಂಜಿತ ಛತ್ರಿಗಳನ್ನ ಹಿಡಿದು ಸುಂದರವಾದ ರೇನ್ ಕೋಟ್ಗಳನ್ನ ಧರಿಸ್ತಾರೆ. ಮಳೆ ಜೋರಾಗಿದ್ರೆ ಅನೇಕ ಮಕ್ಕಳು ಆಟೋ ರಿಕ್ಷಾ ಅಥವಾ ಬಸ್ಗಳಲ್ಲಿ ಅಥವಾ ತಮ್ಮ ಪೋಷಕರೊಂದಿಗೆ ಶಾಲೆಗೆ ಹೋಗುವ ಸವಲತ್ತನ್ನ ಪಡಿತಾರೆ. ಮಳೆಗಾಲದಲ್ಲಿ ಪ್ರಕೃತಿ ಎಷ್ಟೊಂದು ಲಯಬದ್ಧವಾಗಿ ಹಿತಕರವಾಗಿರ್ತದೆ. ಮೆರವಣಿಗೆ ನಡೆಸುತ್ತಿರುವಂತಹ ಕಪ್ಪು ಮೋಡಗಳು ಮಳೆಯ ಹನಿಗಳನ್ನ ಸುರಿಸುತ್ತವೆ. ಮರಗಳು ಮೋಡಿ ಮಾಡುವ ಆನಂದದಿಂದ ನರ್ತಿಸುತ್ತವೆ. ಅಲ್ಲಿ ಇಲ್ಲಿ ಜಿಗಿಯುತ್ತಿರುವ ಕಪ್ಪೆಗಳು, ಗರಿಗಳನ್ನ ಹರಡಿ ನೃತ್ಯ ಮಾಡುತ್ತಿರುವ ಸುಂದರ ನವಿಲುಗಳು, ರೈತರು ಹರ್ಷೋದ್ಗಾರದಿಂದ ತಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸನ್ನಿವೇಶ, ಇವೆಲ್ಲವುಗಳನ್ನ ನಾವು ಮಳೆಯ ದಿನಗಳಲ್ಲಿ ನೋಡಬಹುದು. ಆದ್ರೆ ಮಕ್ಕಳೇ, ಮಳೆಯ ಅನುಭವವನ್ನ ಸ್ವಲ್ಪ ದೂರದಿಂದಲೇ ಆನಂದಿಸಬೇಕು, ಹೆಚ್ಚು ಜಾಗರೂಕರಾಗಿರಬೇಕು. ಏಕೆಂದ್ರೆ ಹಠಾತ್ತನೆ ಹೆಚ್ಚು ಮಳೆಗೆ ನಮ್ಮ ದೇಹ ಒಡ್ಡಿಕೊಳ್ಳುವುದರಿಂದ ಅನಾರೋಗ್ಯಕ್ಕೆ ಕೂಡ ನಾವು ಒಳಗಾಗಬಹುದು. ಆದ್ರಿಂದ ಮಕ್ಕಳೇ, ಮಳೆಗಾಲದ ದಿನಗಳನ್ನ ತುಂಬಾ ಎಚ್ಚರಿಕೆಯಿಂದ ಆ ದಿನಗಳ ಆನಂದವನ್ನ ಸವಿಬೇಕು. ಅದರ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿಯಲ್ಲಿ ಕೂಡ ಎಚ್ಚರಿಕೆಯನ್ನ ವಹಿಸಬೇಕು.
2: ಮಳೆಗಾಲದಲ್ಲಿ ಆದಷ್ಟು ಆರೋಗ್ಯಕರ ಆಹಾರದೆಡೆಗೆ ಗಮನವಿಡಬೇಕು. ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು ಮಾನ್ಸೂನಿನ ಆಪ್ತ ಮಿತ್ರ ಎಂದು ಕರೀತಾರೆ. ಸಿರಿಧಾನ್ಯಗಳಲ್ಲಿ ಯಾವುದೇ ಬಗೆಯದನ್ನ ಬಳಸಿದರೂ ಇದರಲ್ಲಿನ ಫೈಬರ್ ಅಂಶ ನಮ್ಮಲ್ಲಿ ರಕ್ತ ಸಂಚಾರವನ್ನ ಹಿತಕರ ಮಾಡುತ್ತದೆ. ಇಮ್ಯುನಿಟಿ ಸಹಜವಾಗಿಯೇ ಹೆಚ್ಚುತ್ತದೆ, ಜೀರ್ಣ ಶಕ್ತಿ ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಅನಾರೋಗ್ಯ ಬಾರದಂತೆ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಯೋಗವನ್ನ ದಿನನಿತ್ಯ ಮಾಡುವುದರಿಂದಲೂ ಆರೋಗ್ಯವನ್ನು ಸುಲಭವಾಗಿ ಕಾಪಾಡಿಕೊಳ್ಳಬಹುದು. ಮಕ್ಕಳೇ, ಮೊನ್ನೆಯಷ್ಟೇ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಿದ್ವಿ ಅಲ್ವೇ? ಸುಮಾರು 5,000 ವರ್ಷಗಳ ಇತಿಹಾಸವಿರುವ ಧ್ಯಾನ ಮತ್ತು ಯೋಗದ ಕಲೆಗೆ ನಮ್ಮ ಭರತ ಭೂಮಿಯೇ ತವರೂರು. ಪತಂಜಲಿ ಮಹರ್ಷಿಗಳನ್ನ ಯೋಗದ ಪಿತಾಮಹ ಎಂದು ಕರೆಯುತ್ತಾರೆ. ಆಸಕ್ತಿಯಿಂದ ಯೋಗವನ್ನು ಕಲಿತು ನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳನ್ನ ಪಡಿಬಹುದು. ಯೋಗ ಸದೃಢ ಶರೀರ, ಶಾರೀರಿಕ ಮಾನಸಿಕ ವಿಕಸನ, ಸೋಮಾರಿತನವನ್ನ ದೂರ ಮಾಡಿ ಲವಲವಿಕೆಯನ್ನ ಉಂಟು ಮಾಡುತ್ತದೆ. ಒತ್ತಡವನ್ನ ಕಡಿಮೆ ಮಾಡಿ ಆತಂಕವನ್ನ ನಿವಾರಿಸುತ್ತದೆ. ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ಹೃದಯ ಆರೋಗ್ಯವನ್ನ ಸುಧಾರಿಸುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತದೆ. ಅಧಿಕ ತೂಕ ಕಡಿಮೆಯಾಗುವುದು ಮೊದಲಾದ ಆರೋಗ್ಯಕರ ಸ್ಥಿತಿಗಳಿಗೆ ತಲುಪಿಸುತ್ತದೆ ಈ ಯೋಗ. ಕನಿಷ್ಠ ವಾರದಲ್ಲಿ 4 ದಿನವಾದರೂ ಸೂರ್ಯೋದಯ

0: ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಯೋಗ ಮಾಡುವುದನ್ನ ರೂಢಿಸಿಕೊಂಡ್ರೆ ಔಷಧಿ ಇಲ್ಲದೆ ಆದಷ್ಟು ರೋಗಗಳನ್ನ ದೂರವಿಟ್ಟು ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು. ತಿಳಿತಲ್ವಾ ಜಾಣ ಮಕ್ಕಳೇ ಯೋಗದ ಮಹತ್ವ?
1: ನಮ್ಮೆಲ್ಲ ಜಾಣ ಮಕ್ಕಳಿಗೆ ನಾನಿವತ್ತು ಹೇಳ್ತಾ ಇರೋ ಕಥೆ ಯಾವುದು ಗೊತ್ತಾ? ಕಥೆಯ ಹೆಸರು ದುಡಿಮೆಯ ಫಲ. ಕಥೆ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳೇ, ಕೇಳಿ. ಒಂದು ಗ್ರಾಮದಲ್ಲಿ ಶರಭಯ್ಯ ಎಂಬ ಧನಿಕನಿದ್ದ. ಅವನಲ್ಲಿ ಹಿರಿಯರ ಕಾಲದಿಂದ ಹರಿದು ಬಂದ ಸಂಪತ್ತು ಹೇರಳವಾಗಿದ್ರೂ ಕಂಡವರಿಗೆಲ್ಲ ಕರೆದು ಹಂಚುವ ಉದಾರ ಬುದ್ಧಿ ಇರಲಿಲ್ಲ. ಆದರೂ ಒಂದು ಅಪರೂಪದ ಒಳ್ಳೆಯ ಗುಣ ಅವನಿಗೆ ಇತ್ತು. ತನ್ನಲ್ಲಿಗೆ ಯಾರಾದರೂ ಸಾಲದ ನೆರವು ಕೊಡಿ ಎಂದು ಕೇಳಿಕೊಂಡು ಬಂದ್ರೆ ಮೊದಲು ಅವರ ಸ್ವಭಾವವನ್ನ ಪರೀಕ್ಷೆ ಮಾಡ್ತಾ ಇದ್ದ. ಅವರಲ್ಲಿ ವ್ಯವಹಾರದ ಜಾಣ್ಮೆ ಇದೆಯೇ ಎಂಬುದು ಗೊತ್ತಾಗದೆ ಅವರಿಗೆ ಸಾಲ ಕೊಡಲು ಮುಂದಾಗ್ತಾ ಇರಲಿಲ್ಲ. ಆ ಹಣವನ್ನ ಅವರು ಏನಾದರೂ ವ್ಯವಹಾರಕ್ಕೆ ತೊಡಗಿಸಿ ಲಾಭವನ್ನ ಗಳಿಸುತ್ತಾರೆಂಬುದನ್ನ ಮನದಟ್ಟು ಮಾಡಿಕೊಂಡ ಮೇಲೆ ಅವರಿಗೆ ಸಾಲ ಕೊಡ್ತಾ ಇದ್ದ. ತನ್ನ ಹಣಕ್ಕೆ ಅವರಿಂದ ತಕ್ಕ ಲಾಭವೂ ದೊರಕಬೇಕು. ಹೀಗಿದ್ದಲ್ಲಿ ಮಾತ್ರ ಅವರಿಗೆ ಹಣ ಕೊಟ್ಟು ಉಪಕಾರ ಮಾಡುವ ಪ್ರವೃತ್ತಿ ಅವನಲ್ಲಿತ್ತು ವಿನಃ ದಾನ ಧರ್ಮ ಎಂದು ಯಾರಿಗೂ ಬಿಡಿಗಾಸು ಕೂಡ ನೀಡಿ ಕಳುಹಿಸುವ ಔದಾರ್ಯ ಅವನದಾಗಿರಲಿಲ್ಲ. ಪಕ್ಕದ ಗ್ರಾಮದಲ್ಲಿ ಗಣಪ ಎಂಬ ಯುವಕನಿದ್ದ. ಹುಟ್ಟಿದ ಕೂಡಲೇ ಹೆತ್ತವರನ್ನ ಕಳೆದುಕೊಂಡು ಅನಾಥನಾಗಿದ್ದ. ಅವನಿಗೆ ಜೀವನದಲ್ಲಿ ಹೇಗಾದರೂ ಸಾಧನೆ ಮಾಡಿ ನೆಮ್ಮದಿಯಿಂದ ಕಾಲ ಕಳೆಯಬೇಕೆಂಬ ಬಯಕೆ ಇತ್ತು. ಅವನಲ್ಲಿ ದುಡಿಯುವ ಹುಮ್ಮಸ್ಸು, ಗಟ್ಟಿಯಾದ ದೇಹವಿದ್ದರೂ ಕೈಯಲ್ಲಿ ಕಾಸಿರಲಿಲ್ಲ. ಹಿರಿಯರು ಮಾಡಿಟ್ಟ ಜಮೀನು ಕೂಡ ಇರಲಿಲ್ಲ. ಆಗ ಅವನಿಗೆ ವಿದ್ಯೆ ಹೇಳಿಕೊಟ್ಟ ಗುರುಗಳು ಕೈಯಲ್ಲಿ ಹಣವಿಲ್ಲದೆ ಯಾವ ವ್ಯಾಪಾರ ವ್ಯವಹಾರ ಮಾಡುವುದು ಕಷ್ಟವಾಗುತ್ತದೆ, ನಿನ್ನಂತೆ ಕಷ್ಟದಿಂದ ಏನಾದರೊಂದು ಉದ್ಯೋಗ ಮಾಡಿ ಜೀವನದಲ್ಲಿ ಉತ್ತಮ ಸ್ಥಾನ ಗಳಿಸುವ ಆಸೆ ಇರುವವರಿಗೆ ನೆರವಾಗುವ ಓರ್ವ ವ್ಯಕ್ತಿ ಪಕ್ಕದ ಗ್ರಾಮದಲ್ಲಿದ್ದಾನೆ. ಅವನ ಹೆಸರು ಶರಭಯ್ಯ. ಅವನು ನಿನಗೆ ಖಂಡಿತ ಸಹಾಯ ಮಾಡುತ್ತಾನೆ, ಅಲ್ಲಿಗೆ ಹೋಗು ಎಂದು ಸಲಹೆ ನೀಡಿದ್ರು. ಅವನು ಬದುಕುವ ದಾರಿ ಹುಡುಕುತ್ತಾ ಹೊರಟು ಶರಭಯ್ಯನ ಮನೆಗೆ ತಲುಪಿದ. ಅಯ್ಯಾ, ನನಗೆ ಒಂದಿಷ್ಟು ಹಣದ ಸಹಾಯ ಮಾಡಿ, ಅದನ್ನು ವ್ಯಾಪಾರಕ್ಕೆ ಬಂಡವಾಳವಾಗಿ ತೊಡಗಿಸುತ್ತೇನೆ. ನಿಮ್ಮ ಹಣಕ್ಕೆ ಏನೂ ಮೋಸವಾಗದ ಹಾಗೆ ಬಡ್ಡಿ ಸೇರಿಸಿ ಹಿಂತಿರುಗಿ ಕೊಡುತ್ತೇನೆ ಎಂದು ಶರಭಯ್ಯನ ಬಳಿ ಕೇಳಿಕೊಂಡ ಗಣಪ. ಶರಭಯ್ಯ ತುಂಬಾ ಹೊತ್ತು ಯೋಚನೆ ಮಾಡಿದ. ಆಮೇಲೆ ಶರಭಯ್ಯ, ವ್ಯಾಪಾರ ಮಾಡಲು ಸ್ವಲ್ಪ ಬಂಡವಾಳವಿದ್ದರೆ ಅದು ಎಲ್ಲಿಗೂ ಸಾಕಾಗುವುದಿಲ್ಲ. ಲಾಭ ಮಾಡಬೇಕಿದ್ದರೆ ತುಂಬಾ ಬುದ್ಧಿವಂತಿಕೆ ಕೂಡ ಬೇಕಾಗುತ್ತದೆ. ನಿನ್ನನ್ನು ನೋಡಿದರೆ ತುಂಬಾ ಅಮಾಯಕನಂತೆ ಕಾಣಿಸುತ್ತೀಯ. ನಿನಗೆ ವ್ಯಾಪಾರದಲ್ಲಿ ಮೇಲಕ್ಕೆ ಬರಲು ಕಷ್ಟವಾಗಬಹುದು. ಆದರೂ ನನ್ನ ಬಳಿಗೆ ಸಹಾಯ ಕೇಳಿಕೊಂಡು ಬಂದಿರುವ ಕಾರಣ ನಿನ್ನನ್ನು ನಿರಾಸೆಗೊಳಿಸಿ ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ನೋಡು, ಕೃಷಿಯನ್ನು ನಂಬಿದವರಿಗೆ ಭೂಮಿ ಎಂದಿಗೂ ಮೋಸ ಮಾಡುವುದಿಲ್ಲ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಅದು ಕೊಟ್ಟು ಪೊರೆಯುತ್ತದೆ. ನನ್ನ ಬಳಿ ಪಾಳು ಬಿದ್ದಿರುವ ಹೊಲಗಳು ತುಂಬಾ ಇವೆ. ಒಂದಿಷ್ಟು ಭೂಮಿಯನ್ನು ಕೊಡುತ್ತೇನೆ. ಕೃಷಿ ಮಾಡುವ ಸಲಕರಣೆಗಳನ್ನು ಕೊಳ್ಳಲು ಅಗತ್ಯವಿರುವ ಹಣವನ್ನೂ ಒದಗಿಸುತ್ತೇನೆ. ನಿನಗೆ ಕೃಷಿ ಮಾಡಲು ಆಸಕ್ತಿ ಇದೆಯೇ, ಮೊದಲು ಹೇಳು ಎಂದು ಕೇಳಿದ. ಶರಭಯ್ಯನ ಒಳ್ಳೆಯ ಮನಸ್ಸು ಕಂಡು ಗಣಪನಿಗೆ ತುಂಬಾ ಸಂತೋಷವಾಯಿತು. ನನಗೆ ದುಡಿಯುವುದರಲ್ಲಿ ಸೋಮಾರಿತನವಿಲ್ಲ, ಕೃಷಿ ಮಾಡಿ ಲಾಭ ಗಳಿಸಬಲ್ಲೆ ಎಂಬ ವಿಶ್ವಾಸ ನನ್ನಲ್ಲಿದೆ. ಆದರೆ ನಿಮ್ಮ ಹಾಗೆ ಭೂಮಿಯನ್ನು ಕೊಟ್ಟು ಹಣದ ಸಹಾಯ ಮಾಡಲು ಮುಂದೆ ಬರುವವರು ಬೇರೆ ಎಲ್ಲಿ ಸಿಗುತ್ತಾರೆ? ಕೃಷಿ ಮಾಡಿ ನಾನು ಅದರಲ್ಲಿ ಲಾಭ ಗಳಿಸಿ ನಿಮ್ಮ ಸಾಲದ ಋಣ ತೀರಿಸುತ್ತೇನೆ ಎಂದು ಗಣಪ ಹೇಳಿದ. ಹಾಗಿದ್ದರೆ ನಾನು ತೋರಿಸಿದ ಹೊಲದಲ್ಲಿ ಕೃಷಿ ಮಾಡುವುದಕ್ಕೆ ಬೇಕಾದ ತಯಾರಿಗಳನ್ನ ಮಾಡಿಕೋ. ನಾನು ನಿನಗೆ ಹಣದ ಸಹಾಯ ಮಾಡಬಲ್ಲೆ ಹೊರತು ಅಲ್ಲಿ ಯಾವುದನ್ನು ಬೆಳೆಯಬೇಕು ಎಂಬುದನ್ನು ನೀನೇ ನಿರ್ಧರಿಸಬೇಕು. ಯಾವ ಬೆಳೆಯನ್ನು ನೀನು ಬೆಳೆದರೂ ಅದರಲ್ಲಿ ನನ್ನ ಒಂದು ಷರತ್ತು ಇದೆ. ಬಂದ ಫಸಲಿನಲ್ಲಿ ಅರ್ಧ ಪಾಲನ್ನು ಪ್ರಾಮಾಣಿಕವಾಗಿ ನನಗೆ ತಂದುಕೊಡಬೇಕು. ಇದಕ್ಕೆ ತಪ್ಪಬಾರದು. ವಿಶ್ವಾಸಕ್ಕೆ ಮೋಸ ಮಾಡಿದರೆ ನಾನು ಸಹಿಸುವವನಲ್ಲ ಎಂದು ಶರಭಯ್ಯ ಸ್ಪಷ್ಟವಾಗಿಯೇ ಹೇಳಿದ. ಆ ಷರತ್ತಿಗೆ ಗಣಪನು ಸಮ್ಮತಿಸಿದ. ಇಷ್ಟೊಂದು ಸಹಾಯ ಮಾಡಿದ ನಿಮಗೆ ನಾನು ದ್ರೋಹ ಮಾಡುತ್ತೇನೆಯೇ? ಬಂದ

ಬೆಳೆಯನ್ನು ನಿಮ್ಮ ಸಮಕ್ಷಮದಲ್ಲಿಯೇ ಸಮಭಾಗ ಮಾಡಿಕೊಂಡರೆ ಆಯಿತು ತಾನೆ ಎಂದು ಹೇಳಿಬಿಟ್ಟ. ಶರಭಯ್ಯನು ಒಳ್ಳೆಯ ಬೆಳೆ ಬರುವಂತಹ ಹೊಲವನ್ನೇ ಆರಿಸಿ ಗಣಪನಿಗೆ ನೀಡಿದ. ವ್ಯವಸಾಯ ಮಾಡಲು ಬೇಕಾಗುವ ಬೀಜ, ಹಾರೆ, ಗುದ್ದಲಿಯಂತಹ ಉಪಕರಣಗಳನ್ನು ಕೊಳ್ಳಲು ಬೇಕಾಗುವಷ್ಟು ಹಣವನ್ನು ಒದಗಿಸಿದ. ಗಣಪನು ಮಣ್ಣನ್ನು ಉತ್ತು ಹದ ಮಾಡಿ ಅದರಲ್ಲಿ ಸಿಹಿ ಗೆಣಸಿನ ಬೆಳೆಯನ್ನು ಮಾಡಿದ. ಕಷ್ಟಪಟ್ಟು ತೂಡಿದ ಕೆರೆಯಲ್ಲಿ ಅವನಿಗೆ ಧಾರಾಳವಾಗಿ ನೀರು ಹರಿದು ಬಂತು. ನೆಟ್ಟ ಕೃಷಿ ಹುಲುಸಾಗಿ ಬೆಳೆಯಿತು. ರಾತ್ರಿ ಅದಕ್ಕೆ ಕಾಡು ಪ್ರಾಣಿಗಳಿಂದ ಹಾನಿ ಬರದಂತೆ ಕಾವಲು ಕುಡಿತ. ಅವನ ಬೆಳೆಯನ್ನು ನೋಡಿ ವರ್ತಕನೊಬ್ಬ ಅವನ ಬಳಿಗೆ ಬಂದು, ಈ ಸಲ ನಿನ್ನ ಶ್ರಮಕ್ಕೆ ಭಾರಿ ಬೆಲೆಯೇ ಬರುತ್ತದೆ ಬಿಡು. ನೆರೆಯ ಊರಿನಲ್ಲಿ ಕ್ಷಾಮದಿಂದಾಗಿ ಬೆಳೆಗಳೆಲ್ಲ ಸುಟ್ಟು ಹೋಗಿವೆ. ಹೀಗಾಗಿ ನಿನ್ನ ಗೆಣಸಿನ ಬೆಳೆಯನ್ನು ಅಲ್ಲಿಗೆ ಸಾಗಿಸಿದರೆ ಚಿನ್ನದ ನಾಣ್ಯಗಳನ್ನೇ ಎಣಿಸಬಹುದು. ಎಲ್ಲಾ ಫಸಲನ್ನು ಯೋಗ್ಯವಾದ ದರಕ್ಕೆ ನಾನೇ ಖರೀದಿ ಮಾಡುತ್ತೇನೆ ಎಂದು ಅವನಿಗೆ ಆಸೆ ತೋರಿಸಿದ. ತನ್ನ ಫಸಲಿಗೆ ಎಷ್ಟು ಹಣ ಬರಬಹುದೆಂಬ ಲೆಕ್ಕಾಚಾರವನ್ನು ಅವನ ಬಾಯಿಂದಲೇ ಗಣಪ ಕೇಳಿದ. ಆಗ ಅವನಿಗೆ ಒಮ್ಮೆಲೆ ತಾನು ಧನಿಕನಾಗಿ ರಾಜವೈಭವದಿಂದ ಬದುಕುತ್ತಿರುವ ಹಾಗೆ ಕನಸುಗಳು ಬಿದ್ದವು. ಹೀಗೆ ಕನಸು ಕಾಣುತ್ತಿರುವಾಗ ಗಣಪನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಯೊಂದು ಮೊಳೆಯಿತು. ತಾನು ರಾತ್ರಿ ಹಗಲು ಶ್ರಮಪಟ್ಟು ಬೆವರು ಸುರಿಸಿ ಇಷ್ಟೊಂದು ಬೆಳೆ ಸಮೃದ್ಧಿಯಾಗಿ ಕೈ ಸೇರುತ್ತಿದೆ. ಇದರಲ್ಲಿ ಬರುವ ಚಿನ್ನದ ನಾಣ್ಯಗಳಲ್ಲಿ ಅರ್ಧ ಪಾಲನ್ನು ಏನೂ ಕಷ್ಟ ಬರದ ಶರಭಯ್ಯನಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕಲ್ಲ ಎಂದು ಯೋಚಿಸುವಾಗ ಅವನಿಗೆ ಸಂಕಟವಾಯಿತು. ಹೀಗೆ ಯೋಚಿಸುವಾಗ ಗಣಪನಿಗೆ ಒಂದು ಉಪಾಯ ಹೊಳೆಯಿತು. ಗೆಣಸಿನಲ್ಲಿ ಅರ್ಧ ಭಾಗವನ್ನ ಅಗೆದು ತೆಗೆದು ವರ್ತಕನಿಗೆ ಗುಟ್ಟಾಗಿ ಮಾರಬೇಕು. ಶರಭಯ್ಯನ ಬಳಿಗೆ ಹೋಗಿ ಎಲ್ಲವನ್ನು ಕಾಡು ಹಂದಿಗಳು ಬಂದು ತಿಂದು ಹೋದವು ಎಂದು ಸುಳ್ಳು ಹೇಳಬೇಕು. ಅವನಾದರೂ ಏನು ಮಾಡಿಯಾನು? ತನ್ನ ಮಾತನ್ನ ನಂಬಿ ಸುಮ್ಮನಿರುತ್ತಾನೆ? ನಾಳೆಯೇ ಈ ಕೆಲಸವನ್ನು ಮಾಡಬೇಕು ಎಂದು ನಿರ್ಧರಿಸಿದ. ಆದರೆ ಬೆಳಗ್ಗೆದ್ದು ನೋಡಿದರೆ ತನ್ನ ಬೆಳೆಯನ್ನು ಕಂಡು ಗಣಪನಿಗೆ ಕರುಣೇ ಕಿತ್ತು ಬರುವ ಹಾಗಾಯಿತು. ನಿಜವಾಗಿಯೂ ಹಂದಿಗಳು ಬಂದು ಬೆಳೆಯಲ್ಲಿ ಬಹುಭಾಗವನ್ನು ಹಾಳು ಮಾಡಿ ಹೋಗಿರುವುದು ಕಂಡುಬಂತು. ಗಣಪ ತನ್ನ ದುರದೃಷ್ಟಕ್ಕೆ ತಲೆ ಚಚ್ಚಿಕೊಂಡ. ತನಗೆ ಸಹಾಯ ಮಾಡಿದ ಶರಭಯ್ಯನಿಗೆ ದ್ರೋಹ ಮಾಡಲು ಮನಸ್ಸಿನಲ್ಲಿ ನಿಶ್ಚಯಿಸಿದ ತಪ್ಪಿಗೆ ದೇವರು ತನಗೆ ಇಂತಹ ಶಿಕ್ಷೆ ವಿಧಿಸಿದ ಎಂದು ಎಣಿಸಿಕೊಂಡ. ಗಣಪ ಶರಭಯ್ಯನ ಬಳಿಗೆ ಬಂದು ನಡೆದುದನ್ನು ತಿಳಿಸಿ, ನನ್ನ ಅದೃಷ್ಟ ಕೈಕೊಟ್ಟ ಕಾರಣ ಹೀಗಾಯಿತು. ನಿಮಗೆ ಕೊಡಬೇಕಾದ ಮೊತ್ತಕ್ಕೆ ನಿಮ್ಮ ಮನೆಯಲ್ಲಿ ಕೂಲಿ ಮಾಡಿ ಹಣವನ್ನು ಹೇಗಾದರೂ ಸಂದಾಯ ಮಾಡುತ್ತೇನೆ ಅಂತ ಹೇಳಿದ. ಆಗ ಶರಭಯ್ಯ ಅವನನ್ನು ಸಮಾಧಾನಪಡಿಸಿದ. ಧೈರ್ಯ ಕಳೆದುಕೊಳ್ಳಬೇಡ, ಮತ್ತೆ ಹಣ ಕೊಡುತ್ತೇನೆ. ಬೇರೊಂದು ಬೆಳೆಯನ್ನು ಮಾಡು. ಈ ಸಲ ನನಗೆ ನೀನೇನೂ ಕೊಡಬೇಡ. ಯಾವ ಬೆಳೆ ಬಂದರೂ ಎಲ್ಲವನ್ನು ನೀನೇ ಇರಿಸಿಕೋ. ಹೋಗು, ಬೇಸಾಯ ಮಾಡು ಎಂದು ಹೇಳಿದ. ಇಂತಹ ಉದಾರ ವರ್ತನೆ ಕಂಡು ಗಣಪನಿಗೆ ತುಂಬಾ ನಾಚಿಕೆಯಾಯಿತು. ಒಳ್ಳೆಯ ಮನಸ್ಸಿನ ಧಣಿಗೆ ಮೋಸ ಮಾಡಲು ಯತ್ನಿಸಿದರೆ ದೈವ ಸಹಾಯವೂ ಇರುವುದಿಲ್ಲ. ಯಾವತ್ತೂ ಸಹ ಹೀಗೆ ಮಾಡಬಾರದೆಂದು ನಿರ್ಧರಿಸಿದ. ಮತ್ತೆ ಬೇಸಾಯ ಮಾಡಲು ಮುಂದಾದಾಗ ಒಂದು ದಿನ ಹೊಲದಲ್ಲಿ ಬಂಗಾರದ ನಾಣ್ಯಗಳಿದ್ದ ಒಂದು ಬಿಂದಿಗೆ ಕಾಣಿಸಿತು. ಅದನ್ನು ತೆಗೆದುಕೊಂಡು ಹೋಗಿ ಶರಭಯ್ಯನಿಗೆ ಒಪ್ಪಿಸಿದ. ಇದು ನಿಮಗೆ ಸೇರಬೇಕಾದ್ದು, ತೆಗೆದುಕೊಳ್ಳಿ ಎಂದು ಹೇಳಿದ. ಶರಭಯ್ಯನ ಮುಖ ಅರಳಿತು. ಗಣಪ, ನಿನ್ನ ಪ್ರಾಮಾಣಿಕತನಕ್ಕೆ ನಾನು ಇರಿಸಿದ ಎರಡೂ ಪರೀಕ್ಷೆಗಳಲ್ಲೂ ನೀನೇ ಗೆದ್ದೆಯಪ್ಪ. ನಿನ್ನ ಬೆಳೆಗೆ ಕಾಡು ಹಂದಿಗಳು ಬಂದ ಹಾಗೆ ಹಾಳು ಮಾಡಿಸಿದವನು ನಾನೇ. ಏಕೆಂದರೆ ಕಷ್ಟ ಬಂದಾಗಲೂ ನೀನು ನನ್ನ ಹಣವನ್ನು ಮರಳಿಸಲು ಮುಂದಾಗುತ್ತೀಯೋ ಇಲ್ಲ ಓಡಿ ಹೋಗುತ್ತೀಯೋ ನೋಡಬೇಕಿತ್ತು. ಆಮೇಲೆ ಹೊಲದಲ್ಲಿ ಬಿಂದಿಗೆಯನ್ನು ನಾನೇ ಹೋಳಿಟ್ಟಿದ್ದೆ. ಇದರಲ್ಲಿಯೂ ನೀನು ನಿನ್ನ ಪ್ರಾಮಾಣಿಕತೆಯನ್ನು ತೋರಿಸಿದೆ. ಯಾರ ಮನಸ್ಸಿನಲ್ಲಿ ಒಳ್ಳೆಯತನ ಇರುವುದೋ ಅವರಿಗೆ ಸೋಲು ಬರುವುದಿಲ್ಲ. ನನಗೆ ಒಬ್ಬಳೇ ಮಗಳಿದ್ದಾಳೆ. ಅವಳನ್ನು ಮದುವೆಯಾಗಿ ನನ್ನ ವ್ಯವಹಾರ ನೋಡಿಕೊಂಡು ಸುಖವಾಗಿ ಇಲ್ಲಿಯೇ ಇದ್ದುಬಿಡು ಎಂದು ತಿಳಿಸಿದ. ಕತೆ ಹೇಗಿತ್ತು ಮಕ್ಕಳೇ?

ಮಕ್ಕಳೇ, ಒಂದು ವಿಷಯದ ಕುರಿತು ಚಿಕ್ಕದಾದ ಮಾಹಿತಿ. ತಾಯಿ ತನ್ನ ಮಗನನ್ನ ಶಾಲೆಗೆ ದಾಖಲಿಸಬೇಕಾಗಿತ್ತು. ಆದ್ರೆ ಮಗುವಿಗೆ ಕಿವಿಯ ತೊಂದರೆಯಿಂದ ಕಡಿಮೆ ಕೇಳಿಸ್ತಾ ಇತ್ತು. ಆದ್ರೂ ಮಗುವಿಗೆ ಶಿಕ್ಷಣ ಕೊಡುವುದು ಅವಶ್ಯಕವೆಂದು ಶಾಲೆಗೆ ದಾಖಲಿಸಲು ಹೊರಟಳು. ದಾಖಲಾತಿಯೂ ಆಯಿತು. ಮಗುವನ್ನು ವರ್ಗದ ಶಿಕ್ಷಕರ ಕಡೆಗೆ ಕರೆದೊಯ್ಯಲಾಯಿತು. ಶಿಕ್ಷಕರು ಮಗುವಿನ ಸಾಮರ್ಥ್ಯವನ್ನ ಪರೀಕ್ಷಿಸತೊಡಗಿದ್ರು. ಶಿಕ್ಷಕರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಮಗು ಸಮರ್ಪಕ ಉತ್ತರ ಕೊಡಲಿಲ್ಲ. ಆಗ ಶಿಕ್ಷಕರು ತಾಯಿಗೆ, ನಿಮ್ಮ ಮಗು ಪ್ರಶ್ನೆಗಳಿಗೆ ಉತ್ತರಿಸಲು ಅಸಮರ್ಥನಾಗಿದ್ದಾನೆ, ಅವನ ದೇಹದಲ್ಲಿ ಏನೋ ವಿಕಲತೆ ಇದೆ, ಇಂಥ ಮಗುವಿಗೆ ಶಿಕ್ಷಣ ಕೊಡಿಸುವುದರಲ್ಲಿ ಅರ್ಥವಿಲ್ಲ, ಕರೆದುಕೊಂಡು ಹೋಗಿರಿ ಅಂತ ಹೇಳಿದ್ರು. ಆಗ ತಾಯಿ, ನನ್ನ ಮಗನಿಗೆ ಸ್ವಲ್ಪ ಮಟ್ಟಿಗೆ ಕಿವಿ ಕೇಳಿಸುವುದಿಲ್ಲ, ಆದ್ರೆ ಅವನು ಪೂರ್ತಿ ಕಿವುಡನಲ್ಲ, ದಯವಿಟ್ಟು ಶಾಲೆಯಲ್ಲಿ ಸೇರಿಸಿಕೊಳ್ಳ್ರಿ ಅಂತ ವಿನಂತಿಸಿಕೊಂಡ್ಲು. ಆದ್ರೆ ಶಿಕ್ಷಕ ನಿರಾಕರಿಸಿ, ಈ ಶಾಲೆಯಲ್ಲಿ ಅವನಿಗೆ ಸ್ಥಾನವಿಲ್ಲ, ಯಾವುದಾದ್ರೂ ಉದ್ಯೋಗಕ್ಕೆ ಹಚ್ಚಿರಿ ಅಂತ ಹೇಳಿಬಿಟ್ರು. ತಾಯಿಗೆ ಕೋಪವಂತು. ಅಲ್ಲಿ ಶಪಥ ಮಾಡಿ ಹೇಳಿದ್ಲು, ನೋಡಿ ಶಿಕ್ಷಕರೇ, ನೀವು ನನ್ನ ಮಗನಿಗೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವೆಂದು ಹೇಳ್ತಾ ಇದ್ದೀರಿ. ನಾನು ನನ್ನ ಮಗನನ್ನು ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡ್ತೇನೆ, ನೀವೇ ನೋಡುವಿರಂತೆ ಅಂತ ಹೇಳಿ ಮಗನನ್ನ ಮನೆಗೆ ಕರೆತಂದ್ಲು. ಮನೆಯಲ್ಲಿಯೇ ಶಿಕ್ಷಕರನ್ನ ನೇಮಿಸಿದ್ಲು. ಪಾಠ ಪ್ರವಚನ ಪ್ರಾರಂಭವಾದವು. ಮಗು ಚುರುಕು ಬುದ್ಧಿಯವನಿದ್ದ. ಹೇಳಿದ ಪಾಠಗಳನ್ನ ಬೇಗನೆ ಅರ್ಥ ಮಾಡಿಕೊಳ್ತಾ ಇದ್ದ. ಮಗು ಕಲಿತಾ ಇದ್ದಂತೆಯೇ ಮನೆಯಲ್ಲಿ ಒಂದು ಪ್ರಯೋಗ ಶಾಲೆಯನ್ನೇ ತೆರೆದ್ಲು. ಮಗು ಅಲ್ಲಿ ಹೊಸ ಹೊಸ ಶೋಧನೆಗಳನ್ನ ಶುರು ಮಾಡಿದ. ಮಗು ಬೆಳೀತಾ ದೊಡ್ಡವನಾಗಿ ವಿಜ್ಞಾನದಲ್ಲಿ ಹೊಸ ಹೊಸ ಪ್ರಯೋಗ ಮಾಡ್ತಾ ಯಶಸ್ವಿಯಾದ. ಮುಂದೆ ಹಲವಾರು ಯಂತ್ರಗಳ ಶೋಧಕನಾದ. ಹಲವಾರು ಯಂತ್ರಗಳ ಕುಂದು ಕೊರತೆಗಳನ್ನ ನಿವಾರಿಸಿದ. ಇಂದು ನಾವು ನೋಡುವ ಸಿನಿಮಾ ಇರಬಹುದು, ವಿದ್ಯುತ್ ಬಲ್ಬ್, ಗ್ರಾಮಾಫೋನ್, ಹೀಗೆ ಅಸಂಖ್ಯ ಯಂತ್ರಗಳ ಶೋಧಕನಾಗಿ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡಿದ. ಮಕ್ಕಳೇ, ಇವನು ಯಾರು ಗೊತ್ತೇ? ಇವನೇ ಜಗತ್ತಿನ ಹೆಸರಾಂತ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್. ಮಕ್ಕಳೇ, ಸಾಧನೆ ಮಾಡಿದ್ರೆ ಯಾವುದೂ ಅಸಾಧ್ಯವಿಲ್ಲ. ಪ್ರಯತ್ನಶೀಲರಾಗಬೇಕು, ನಿರಂತರ ಅಭ್ಯಾಸದಲ್ಲಿ ತೊಡಗಬೇಕು. ಎಡಿಸನ್ನಂತೆ ನೀವು ಜಗತ್ತಿಗೆ ಕೀರ್ತಿವಂತರಾಗುತ್ತೀರಿ. ತಿಳಿತಲ್ಲ ಮಕ್ಕಳೇ? ಮಕ್ಕಳೇ, ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ, ಅವುಗಳಿಗೆ ಉತ್ತರಗಳನ್ನ ಕೂಡ ನಾನೇ ಹೇಳ್ತೇನೆ. ಈ ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದೇಶದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ. ಕೃಷ್ಣಾ ನದಿಯು ಯಾವ ಪ್ರದೇಶದಲ್ಲಿ ಉಗಮವಾಗುತ್ತದೆ? ಮಹಾರಾಷ್ಟ್ರದ ಮಹಾಬಲೇಶ್ವರ. ನಮ್ಮ ದೇಶದ ಸಂಸದೀಯ ಮಾದರಿ ಸರ್ಕಾರವನ್ನು ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ? ಬ್ರಿಟನ್. ಸುಭಾಷ್ ಚಂದ್ರ ಬೋಸ್ ಏನೆಂದು ಪ್ರಸಿದ್ಧರಾಗಿದ್ದರು? ನೇತಾಜಿ. ಭಾರತ ಸಂವಿಧಾನದ ಪ್ರಕಾರ ಬಾಲಕಾರ್ಮಿಕರೆಂದರೆ ಎಷ್ಟು ವಯಸ್ಸಿನ ಕೆಳಗಿನವರು? 14 ವರ್ಷದ ಕೆಳಗಿನವರು. ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ? ಕವಿ ಕಾಳಿದಾಸ.

ದೇಶದ ಅತಿ ಉದ್ದವಾದ ನದಿ ಯಾವುದು? ಬ್ರಹ್ಮಪುತ್ರ, 2900 ಕಿಲೋಮೀಟರ್. ಎಫ್ಎಂ ರೇಡಿಯೋದಲ್ಲಿ ಎಫ್ಎಂ ಇದರ ವಿಸ್ತೃತ ರೂಪವೇನು? ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಪ್ರಶ್ನೋತ್ತರಗಳನ್ನು ಕೇಳಿದ್ರಲ್ವಾ ಮಕ್ಕಳೇ?

ನಮ್ಮ ಮುದ್ದು ಪುಟಾಣಿಗಳಿಗೆ ಇನ್ನೊಂದು ಕಥೆಯನ್ನ ಹೇಳ್ತೀನಿ ಕೇಳಿ ಮಕ್ಕಳೇ. ಕಥೆಯ ಹೆಸರು ಭಯದ ಮೂಲ ಮನಸ್ಸು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಒಬ್ಬ ಮಗ ಇದ್ದ, ಸುಂದರ, ಸುಶೀಲ, ದಯಾಳು, ಬುದ್ಧಿವಂತ ಕೂಡ. ಹೀಗೆ ಹತ್ತು ಹಲವು ಗುಣಗಳಿದ್ದರೂ ಒಂದು ಗುಣ ಈ ಎಲ್ಲ ಸುಗುಣಗಳನ್ನು ಮುಚ್ಚಿ ಹಾಕಿತ್ತು. ಅದೇನೆಂದರೆ ಭಯ. ಪ್ರತಿಯೊಂದಕ್ಕೂ ಇವನಿಗೆ ಭಯವಾಗ್ತಿತ್ತು. ಉದಾಹರಣೆಗೆ ಕತ್ತಲ ಭಯ, ಪ್ರಾಣಿಗಳ ಭಯ, ಒಂಟಿತನದ ಭಯ, ಹೀಗೆ ಪ್ರತಿಯೊಂದಕ್ಕೂ ಹೆದರ್ತಿದ್ದ. ಬೆಳೆಯುತ್ತಾ ಬೆಳೆಯುತ್ತಾ ಇದು ಸರಿ ಹೋಗುತ್ತದೆ ಅಂತ ತಂದೆ ತಾಯಿ ಇದನ್ನ ನಿರ್ಲಕ್ಷ್ಯ ಮಾಡಿದ್ರು. ಹೀಗೆಯೇ ಕೆಲವು ವರ್ಷಗಳು ಕಳೆದವು. ಹುಡುಗನೂ ದೊಡ್ಡವನಾದ. ಹಾಗೆ ರಾಜನಿಗೂ ವೃದ್ಧಾಪ್ಯ ಬಂತು. ಕಡೆಗೆ ಒಂದು ದಿನ ರಾಜ ತೀರಿಕೊಂಡ. ಸಹಜವಾಗಿ ಯುವರಾಜನಿಗೆ ರಾಜ್ಯದ ಸಿಂಹಾಸನ ಸಿಗಬೇಕು, ಯಾರಾದರೂ ಸಂತೋಷ ಪಡುವ ವಿಷಯವೇ ಅಲ್ವೇ? ಆದ್ರೆ ಇಲ್ಲಿ ಹಾಗಾಗಲಿಲ್ಲ. ಯುವರಾಜ ರಾತ್ರೋ ರಾತ್ರಿ ಮಾಯವಾದ. ಯಾಕೆ ಗೊತ್ತಾ? ಆ ರಾಜ್ಯದಲ್ಲಿ ಸಿಂಹಾಸನ ಏರುವವನ ಧೈರ್ಯ ಪರೀಕ್ಷೆಯಾಗ್ತಾ ಇತ್ತು. ಅವನು ಸಿಂಹದೊಂದಿಗೆ ಹೋರಾಡಬೇಕಿತ್ತು. ಇವನಿಗೆ ಸಿಂಹದ ಹೆಸರೆತ್ತಿದ್ರೆ ಕಣ್ಣು ಕತ್ಲೆ ಬರ್ತಾ ಇತ್ತು. ಹಾಗಾಗಿ ಇವನು ದೇಶ ಮನೆ ತೊರೆದು ಓಡಿ ಹೋಗಿದ್ದ. ಹಾಗೆ ಹೋದವನಿಗೆ ಕಾಡು ಮನುಷ್ಯರ ವಸತಿಯೊಂದು ಎದುರಾಯಿತು. ಯಾರು ಏನು ಎಂದು ವಿಚಾರಿಸಿದ್ರು. ನಾನೊಬ್ಬ ದೇಶ ಭ್ರಷ್ಟ ರಾಜಕುಮಾರ, ಅನಿವಾರ್ಯವಾಗಿ ಊರು ತೊರೆಯಬೇಕಾಗಿ ಬಂತು ಅಂತ ಹೇಳಿದ. ಅವರು ಇವನಿಗೆ ಆಶ್ರಯ ನೀಡಿ ಮುಂದೆ ಒಳ್ಳೆಯ ಸಮಯ ಬರುತ್ತದೆ, ಅಲ್ಲಿವರೆಗೆ ನಮ್ಮೊಂದಿಗೆ ಇರು ಅಂತ ಹೇಳಿದರು.

ರಾಜಕುಮಾರನಿಗೆ ಸಂತೋಷವಾಯಿತು. ಅವರೊಂದಿಗೆ ಕೆಲವು ಕಾಲ ಸುಖವಾಗಿದ್ದ. ಒಂದು ದಿನ ಆ ಹಳ್ಳಿಯವರು ಯಾವುದೋ ತಯಾರಿ ಮಾಡಿಕೊಳ್ತಾ ಇರುವುದು ಅವನ ಗಮನಕ್ಕೆ ಬಂತು. ವಿಚಾರಿಸಿದ್ರೆ ಆ ಕಾಡು ಪ್ರದೇಶಕ್ಕೆ ನರಭಕ್ಷಕ ಹುಲಿ ಬಂದಿದೆ ಅಂತ. ಇವರೆಲ್ಲ ಅದನ್ನು ಹೊಡೆಯಲು ಹೋಗ್ತಾ ಇದ್ದಾರೆ ಎಂದು ತಿಳಿದು ಬಂತು. ಅಷ್ಟೇ ಅಲ್ಲ, ಇವನನ್ನೂ ತಮ್ಮೊಂದಿಗೆ ಬರುವಂತೆ ಆಗ್ರಹ ಮಾಡಿದ್ರು. ಅವರು ಅತ್ತ ಹೋದ ಕೂಡಲೇ ಇವನು ಬೇರೆ ದಾರಿ ಹಿಡಿದು ಅಲ್ಲಿಂದ ಓಡಿ ಹೋದ. ಹೋಗ್ತಾ ಇರುವಾಗ ಒಂದು ಮರುಭೂಮಿಯಲ್ಲಿ ಹತ್ತಾರು ಡೇರೆಗಳು ಕಂಡವು. ಒಂದಿಷ್ಟು ವಿಶ್ರಮಿಸಿ ಮುಂದೆ ಹೋಗೋಣ ಅಂತ ಅವುಗಳ ಸಮೀಪ ನಡೆದ. ಇವನ ವೇಷಭೂಷಣ ನಡೆನುಡಿಗಳಿಂದ ಅವರು ಇವನೊಬ್ಬ ಉಚ್ಚ ಮನೆತನದವನೇ ಇರಬೇಕು ಅಂತ ಅನ್ಕೊಂಡು ಇವನಿಗೆ ಆಶ್ರಯ ನೀಡಿದ್ರು, ಆಹಾರ ನೀಡಿದ್ರು. ಸಂಜೆಯಾಗ್ತಾ ಇದ್ದಂತೆ ರಾಜಕುಮಾರನಿಗೆ ಇವರೆಲ್ಲ ಮರುಭೂಮಿಗೆ ಏಕೆ ಬಂದ್ರು ಎಂಬ ಕಾರಣ ತಿಳಿಯಿತು. ಅವರೆಲ್ಲ ಪಕ್ಕದೂರಿನ ರಾಜನ ಸೈನಿಕರು. ಅಂದು ರಾತ್ರಿ ವೈರಿ ರಾಜನ ಸೇನೆ ಆ ದಾರಿಯಾಗಿ ಬರುವುದಿತ್ತು. ಸರಿ ರಾತ್ರಿ ವೈರಿ ಸೈನಿಕರು ತಂಗಿರುವ ಕಣಿವೆ ಪ್ರದೇಶಕ್ಕೆ ಹೋಗಿ ಅವರನ್ನು ಸೆರೆ ಹಿಡಿಯಲಿದ್ರು. ಇವರ ಮಾತು ಕೇಳಿ ರಾಜಕುಮಾರ ಬೆವತು ಹೋದ. ಅಲ್ಲಿಂದ ಓಡಿ ಹೋಗುವಷ್ಟು ಸಮಯವೂ ಇರಲಿಲ್ಲ. ಸೈನಿಕರು ಅತ್ತ ಹೋಗುತ್ತಿರುವಂತೆ ಇವನು ಒಂದು ಮರಳು ದಿಣ್ಣೆಯ ಹಿಂದೆ ಅಡಗಿಕೊಂಡ. ಘನಘೋರ ಯುದ್ಧದಲ್ಲಿ ಸೈನಿಕರು ವಿಜಯಗಳಾಗಿ ಹೋಗುತ್ತಿರುವಂತೆ ಅವರನ್ನು ಸೇರಿಕೊಂಡ. ಅವರೊಂದಿಗೆ ಇವನು ರಾಜನ ಮುಂದೆ ನಿಂತ. ಒಬ್ಬೊಬ್ಬರನ್ನೇ ಅಭಿನಂದಿಸುತ್ತಿದ್ದ ರಾಜನಿಗೆ ಇವನೂ ಮೆಚ್ಚುಗೆಯಾದ. ವಿಚಾರಿಸಲಾಗಿ ತಾನು ಇಂಥ ದೇಶದ ರಾಜನೆಂದೂ ದೇಶ ಸಂಚಾರಕ್ಕಾಗಿ ಬಂದಿರುವೆನೆಂದೂ ಹೇಳಿದ. ಈ ರಾಜ ಅವನನ್ನು ತನ್ನ ಮಗಳ ಅಂತಃಪುರಕ್ಕೆ ಕಳುಹಿಸಿ ಇವನನ್ನು ಆದರದಿಂದ ನೋಡಿಕೊಳ್ಳುವಂತೆ ತಿಳಿಸಿದ. ಆಗ ಅವರಿಬ್ಬರು ಕುಳಿತಿದ್ದ ಕೋಣೆಯ ಬಾಗಿಲನ್ನು ಯಾರೋ ಕೆರೆಯುತ್ತಿರುವ ಮೃದುವಾಗಿ ತಟ್ಟುತ್ತಿರುವ ಶಬ್ದ ಕೇಳಿಸಿತು. ರಾಜಕುಮಾರಿ ಬಾಗಿಲು ತೆರೆದೇ ಇದೆ, ಒಳಗೆ ಬಾ ಪುಟ್ಟ, ಅತಿಥಿಯ ಪರಿಚಯ ಮಾಡಿಸ್ತೇನೆ ಬಾ ಅಂತ ಹೇಳಿದ್ಲು. ಆವಾಗ ಏನಾಯ್ತು ಅಂತೀರಾ? ಬಾಗಿಲನ್ನು ದೂಡಿಕೊಂಡು ಕಪ್ಪು ಚಿರತೆಯೊಂದು ಒಳಗೆ ಬಂತು. ರಾಜಕುಮಾರ ಭಯದಿಂದ ಕಲ್ಲಾಗಿ ಹೋದ. ರಾಜಕುಮಾರಿ ಚಿರತೆಯ ಮೈ ಸವರುತ್ತಾ, ಇವನು ನನ್ನ ಸ್ನೇಹಿತ, ಬಂಟ, ಅಂಗರಕ್ಷಕ ಕೂಡ. ಇವನ ಹೆಸರು ಪುಟ್ಟ. ಪುಟ್ಟ, ಇವರು ರಾಜಕುಮಾರ, ನಮ್ಮ ಅತಿಥಿ, ನಮಸ್ಕಾರ ಮಾಡು ಅಂತ ಹೇಳಿದ್ಲು. ಚಿರತೆ ಅವನ ಮುಂದೆ ಕಾಲೂರಿ ತಲೆ ಬಗ್ಗಿಸಿತು. ರಾಜಕುಮಾರಿ, ರಾಜಕುಮಾರರೇ, ಇವನ ಬಗ್ಗೆ ಭಯಪಡಬೇಡಿ. ಭಯ ಇವನು ಮತ್ತು ಇವನಂಥ ಪ್ರಾಣಿಗಳಲ್ಲಿ ಇಲ್ಲ. ಭಯ ಇರುವುದು ನಮ್ಮ ಹೃದಯದಲ್ಲಿ, ಅದನ್ನು ಇವು ಗುರುತಿಸುತ್ತವೆ. ಭಯದಲ್ಲಿ ತಮಗೆ ಕೇಡು ಮಾಡಬಹುದೆಂದು ಪ್ರತಿಕ್ರಿಯಿಸುತ್ತವೆ ಅಷ್ಟೇ ಅಂತ ಹೇಳಿದ್ಲು. ರಾಜಕುಮಾರನ ಕಣ್ಣು ತೆರೆಯಿತು. ಹೌದಲ್ಲ, ಇವರು ಯಾರಿಗೂ ಇರದ ಭಯ ನನ್ನಲ್ಲಿ ಎಲ್ಲಿಂದ ಬಂತು ಅಂತ ಯೋಚಿಸಿದವನೇ ಸೀದಾ ಕುದುರೆ ಹತ್ತಿ ತನ್ನ ಅರಮನೆಗೆ ಹಿಂತಿರುಗಿದ. ಇವನು ಹಿಂತಿರುಗಿ ಬಂದದ್ದನ್ನು ಕಂಡು ತಾಯಿ ಮತ್ತು ಊರವರು ಸಂತೋಷಗೊಂಡ್ರು. ನಂತರ ಮುಂದಿನ ವಾರ ರಾಜಕುಮಾರನಿಗೆ ಪಟ್ಟಾಭಿಷೇಕ ಮಾಡುವುದು ಎಂದಾಯಿತು. ಸಂಪ್ರದಾಯದಂತೆ ರಾಜಕುಮಾರನನ್ನು ಕ್ರೀಡಾಂಗಣದಲ್ಲಿ ನಿಲ್ಲಿಸಿ ಸಿಂಹದ ಬೋನಿನ ಬಾಯಿ ತೆರೆಯಲಾಯಿತು. ರಾಜಕುಮಾರ ಕಣ್ಣು ಮಿಟುಕಿಸದೆ ನಿಶ್ಚಲನಾಗಿ ಸಿಂಹವನ್ನು ಎದುರಿಸಲು ತಯಾರಾಗಿ ನಿಂತಿದ್ದ. ಸಿಂಹ ಬೋನಿನಿಂದ ಹೊರಗೆ ಬಂದು ನೇರವಾಗಿ ಇವನತ್ತ ಹೆಜ್ಜೆ ಹಾಕಿತು. ಇವನನ್ನು ಒಮ್ಮೆ ಮೂಸಿ ನೋಡಿ ಇವನ ಕಾಲು ಬುಡದಲ್ಲಿ ತಲೆ ಇಟ್ಟಿತು. ಗೊತ್ತಾಯ್ತಾ ಮಕ್ಕಳೇ, ಅದೊಂದು ಸಾಕು ಸಿಂಹ, ಪೆಟ್ ಲಯನ್. ಮುಂದೇನಾಯ್ತು ಗೊತ್ತಾ? ರಾಜಕುಮಾರನಿಗೆ ಪಟ್ಟಾಭಿಷೇಕವಾಯಿತು. ಅವನ ಭಯ ಹೋಗಲಾಡಿಸಿದ ರಾಜಕುಮಾರಿ ಅವನ ರಾಣಿಯಾದಳು. ಈ ಕಥೆಯ ತತ್ವ ಏನೆಂದ್ರೆ, ಭಯ ಅನ್ನೋದು ನಮ್ಮೊಳಗೆ ಇದೆ. ಅದನ್ನು ಕಿತ್ತು ಹಾಕದೆ ನಾವು ಮುಂದುವರಿಯಲು ಸಾಧ್ಯವಿಲ್ಲ. ಕತ್ತಲ ಭಯ, ಭೂತ ಪ್ರೇತಗಳ ಭಯ, ಪರೀಕ್ಷೆಯ ಭಯ, ಹೀಗೆ ಹತ್ತು ಹಲವು ಭಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಎಲ್ಲದಕ್ಕೂ ನಮ್ಮ ಮನಸ್ಸೇ ಮೂಲ ಅಂತ ಗೊತ್ತಾಗ್ತದೆ. ತಿಳಿತೆ ಮಕ್ಕಳೇ, ಕತೆ ಕೇಳಿದ್ರಲ್ಲ, ಹೇಗಿತ್ತು ಕತೆ ಮಕ್ಕಳೇ? ಕಥಾ ಕಥನ ಕೇಳಿದಿರಿ. ಇದುವರೆಗೆ ಮಕ್ಕಳಿಗಾಗಿ

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕೇಳಿ ಯಲ್ಲಾಪುರದ ವೀರಭದ್ರೇಶ್ವರ ಭಜನಾ ಸಂಘದ ಸದಸ್ಯರಾದ ವಿರೂಪಾಕ್ಷಯ್ಯ ಬಂಕನಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಇದುವರೆಗೂ ಜನಪದ ಸಂಗೀತದಲ್ಲಿ ವಿರೂಪಾಕ್ಷಯ್ಯ ಬಂಕನಗೌಡ ಪಾಟೀಲ್ ಮತ್ತು ಸಂಗಡಕರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಕೇಳುವರೆ, ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು. ಯಲ್ಲಾಪುರದ ಪುಷ್ಪವತಿ ಮಂಜುನಾಥ್ ಜೋದಾರ್ ಶೆಟ್ಟಿ ಅವರಿಂದ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ಮಾತೆ ಎಂಬುದು ಜ್ಯೋತಿರ್ಲಿಂಗ, ಮಾತನಾಡುತ್ತಾರೆ ಜಿ ಎಸ್ ವಡಗಾವಿ. 8:00 ಸಿರಿಗಂಧ.

ಈ ರಾತ್ರಿ 9:15 ಹಿಂದಿ ಚಿತ್ರಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಪಿ ರಾಮನುಜನ್ ಅವರ ಕೊಳಲು ವಾದನ, 10:00 ವನಿತಾ ವಿಹಾರ, ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾನಸ ನಾಗಭೂಷಣ್ ಅವರೊಂದಿಗೆ ಮಾತುಕತೆ. ಕಿವುಗುರಿ ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗುವುದು.

ಇನ್ನು ನಾಳೆಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಕರುನಾಳು ಬಾ ಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ.

ನಾಳೆ ಬೆಳಗ್ಗೆ 7:15 ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀರಾಮಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವುರಾಯ ವರ್ಕಾಡಿ. 7:45 ಕನ್ನಡ ಚಿತ್ರಗೀತೆಗಳು. 8:30 ಮಂಜುಳಗಾನ, ಹಳೆಯ ಸುಮಧುರ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಸಲಿ, ಈ ಕುರಿತು ಮಾತನಾಡುತ್ತಾರೆ ಚಂದ್ರಪ್ರಭಾ ಹಿಟ್ಟಿನಹಳ್ಳಿ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ನಾಳೆ ಬೆಳಿಗ್ಗೆ 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ಫೋನಾಯನ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನ್ಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ಎಂಕೆ ವಿಶಾಲ್ ಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಸೆಲ್ಯುಲಾಯ್ಡ್ಗೆ ಸಿತಾರೆ.

ಇನ್ನು ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಕೃಷಿಕ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ಗುಂದದ ಕಾರ್ತಿಕ್ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಭಾವಗೀತೆಗಳು. 5:30 ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ. ವಿಷಯ ಮಣ್ಣಿನೊಂದಿಗೆ ಮಕ್ಕಳು. ಪ್ರಸ್ತುತಿ ಗೀತಾ ಪಾಲೇಕರ್. 6:30 ಅವಲೋಕನ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಮಹತ್ವ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ತಜ್ಞರಾದ ಡಾಕ್ಟರ್ ಅಮಿತ್ ಪಿ ಪೂಜಾರ್ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ.

ಮುಖ್ಯವಾಹಿನಿಯಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ವೀಕ್ಷಕ ವಿವರಣೆ ನಾಳೆ ರಾತ್ರಿ 7:20 7:34 7:45 8:45 9:15 ಆಟದ ಮುಕ್ತಾಯದವರೆಗೂ ಕೇಳಲಿದ್ದೀರಿ. ಇದೇ ಸಮಯಕ್ಕೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದಾದ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ರಾತ್ರಿ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಧಾಬಾಯಿ ಎಂ ಮಾದರ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. 7:45 ಗಜಲ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 8:30 ಕನ್ನಡ ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್. 10:00 ಪುಷ್ಪ ಕಾಶಿನಾಥ್ ಅವರಿಂದ ವೀಣಾವಾದನ. ಕೆಲವರು ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗುವುದು.

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ 2 ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟ್ರೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 41,22,869 ಮತದಾರರಿದ್ದು ಆ ಪೈಕಿ 38,22,990 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾ.

0: ಪತ್ರ. ಕಳೆದ 2025ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ 246.9 ಕೋಟಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 1,21,077 ಹೆಕ್ಟೇರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಯಲ್ಲಿದ್ದ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ KN ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:35 ಇನ್ನು ಮುಂದೆ ಕೇಳಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶ್ರೀಯುತ ದಕ್ಷಿಣಮೂರ್ತಿ ಎಂಬುವರು 44 ವರ್ಷ ವಯಸ್ಸಿನವರು. ಇವರು ದಿನಾಂಕ 7/3/22 ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ: ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ದುಂಡು ಮುಖ, ಎತ್ತರ ಸುಮಾರು 5.5 ಅಡಿ, ಮಾತನಾಡುವ ಭಾಷೆಗಳು ಕನ್ನಡ, ತಮಿಳು, ತೆಲುಗು ಹಾಗೂ ಇಂಗ್ಲಿಷ್ ಭಾಷೆಯನ್ನು ಇವರು ಮಾತನಾಡುತ್ತಾರೆ. ಕಾಣೆಯಾಗುವ ಸಂದರ್ಭದಲ್ಲಿ ಇವರು ಮೆರೂನ್ ಬಣ್ಣದ ಟೀಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿರ್ತಾರೆ ಎಂಬ ಮಾಹಿತಿ ಇದೆ. ಇವರ ಸುಳಿವು ಸಿಕ್ಕಲ್ಲಿ ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ಸುದ್ದಿಯನ್ನು ತಲುಪಿಸಬೇಕು ಅಂತ ಕೇಳಿಕೊಳ್ಳಲಾಗುತ್ತೆ. ಹಾಗೆ ಪ್ರಕಾಶ್ ಶ್ರೀಯುತ ಎಂಬುವರು ದಿನಾಂಕ 24/3/23 ಕಾಣೆಯಾಗಿದ್ದಾರೆ. ಶ್ರೀರಾಮ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರಿಗೆ 58 ವರ್ಷ ವಯಸ್ಸಾಗಿದೆ. ಎತ್ತರ 5.5 ಅಡಿ ಎತ್ತರ, ದೃಢವಾದ ಮೈಕಟ್ಟು, ಕಪ್ಪು ಮೈಬಣ್ಣ, ದುಂಡು ಮೈಕಟ್ಟು ಮುಖವನ್ನು ಹೊಂದಿರುತ್ತಾರೆ. ಮಾತನಾಡುವ ಭಾಷೆ ತಮಿಳು, ಕನ್ನಡ, ತೆಲುಗು. ಧರಿಸಿರುವ ಬಟ್ಟೆ ಕಾಣೆಯಾಗುವ ಸಂದರ್ಭದಲ್ಲಿ ನೀಲಿ ಬಣ್ಣದ ಚೆಕ್ ಶರ್ಟ್ ಮತ್ತು ಕ್ರೀಮ್ ಬಣ್ಣದ ಪ್ಯಾಂಟ್ ಧರಿಸಿರ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಬೇಕು ಅಂತ ಕೇಳಲಾಗುತ್ತೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:36. ಇನ್ನು ಕೆಲವು ನಿಮಿಷಗಳಲ್ಲಿ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯ

0: ಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೊಲ್ಕತ್ತಾ ಕಾಂಗ್ರೆಸ್

0: ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ఈ సుగ్గి తందవళారమ్మా.
1: వావ్, ఏం తాజా తరకారి, ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ. ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು. ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆ

0: ಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು, ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ದಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ದಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು 1 ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000ಕ್ಕೂ ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
4: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. April 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ನಿಮಿಷ ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು

0: ಆಗಿದ್ದಾನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಅವನು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಅವನ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿದ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವಿದೆ, ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ ಈಗ ಒಂದು ಜಾಹೀರಾತು.
3: ಚೈತ್ರ
4: ಏನತ್ತೆ?
3: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
4: ಅಂದ್ರೆ?
3: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
4: ಮತ್ತೆ ವ್ಯವಹಾರ?
3: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
4: ಓಹ್,
3: ಅಂದ್ರೆ UPI ಇಂದ?
4: ಹೌದಾ?
3: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
4: ಅದೇನತ್ತೆ?
3: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
4: ಏನತ್ತೆ?
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

ಭಜನಾ ಪದಗಳು ಯಲ್ಲಾಪುರದ ಪುಷ್ಪಾವತಿ ಮಂಜುನಾಥ್ ಜೋಗಾರ್ ಶೆಟ್ಟರ್ ಮತ್ತು ಸಂಗಡಿಗರಿಂದ ಕೇಳಿ ಭಜನಾ ಪದಗಳು. ಆರಂಭದಲ್ಲಿ ಕೇಳಿ ಫಲದಾಯಕ ನೀನೇ ವಿನಾಯಕ.

ಎತ್ತೋಣ ಬನ್ನಿ ನಾವು ಮಂಗಳಾರತಿ.

ಇದುವರೆಗೆ ಯಲ್ಲಾಪುರ ತಾಲೂಕಿನ ಪುಷ್ಪಾವತಿ ಮಂಜುನಾಥ್ ಜೋಗಾರ್ ಶೆಟ್ಟರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಗೌರಿ ಬಸವರಾಜ್ ನಂದೋಳಿ ಮಠ್, ವಿರೂಪಾಕ್ಷ ಹಿರೇಮಠ್, ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠ್, ಶಶಿಕಲಾ ಆನಂದ್ ಹಿರೇಮಠ್ ಹಾಗೂ ಪುಷ್ಪಾವತಿ ಮಂಜುನಾಥ್ ಜೋಗಾರ್ ಶೆಟ್ಟರ್.

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಗೌರಿಗೌಡ ಮತ್ತು ಸಂಗಡಕರಿಂದ ಸಂಪ್ರದಾಯದ ಪದಗಳು.

ಇದುವರೆಗೂ ಜನಪದ ಸಂಗೀತದಲ್ಲಿ ಗೌರಿಗೌಡ ಮತ್ತು ಸಂಗಡಕರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ.

0: ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.
1: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ, ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ್ರ ಪಡೆಗಳು ಬೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು

ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ 2 ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ

0: ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ದಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ.

0: ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ ಕೇಳಿ. ಮಾತೆ ಎಂಬುದು ಜ್ಯೋತಿರ್ಲಿಂಗ ಜಿ ಎಸ್ ವಡಗಾವಿ ಅವರಿಂದ.
0: ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ.
2: ಮಾತು ಮನುಷ್ಯನಿಗೆ ದಕ್ಕಿದ ಶ್ರೇಷ್ಠ ವರ. ಎಲ್ಲ ಪಶು ಪಕ್ಷಿಗಳಿಂದ ಅವನನ್ನು ಭಿನ್ನವಾಗಿಸಿದ್ದು ಈ ಮಾತು. ಮಾತಿರದಿದ್ದರೆ ಮನುಷ್ಯನು ಪ್ರಾಣಿಗಳಂತೆ ಬದುಕಬೇಕಾಗಿತ್ತು. ಮಾತಿಲ್ಲದ ಜಗತ್ತನ್ನು ಕಲ್ಪಿಸಲೂ ಸಾಧ್ಯವಿಲ್ಲ. ಭಾಷೆ ಹುಟ್ಟುವ ಮೊದಲು ಸಂಜ್ಞಾ ಭಾಷೆ ಬಳಕೆಯಲ್ಲಿತ್ತು. ಕೈಸನ್ನೆ ಬಾಯಿಸನ್ನೆಗಳಿಂದ ತನ್ನ ಬೇಕು ಬೇಡಗಳನ್ನು ಆತ ತಿಳಿಸುತ್ತಿದ್ದ. ಆಮೇಲೆ ಒಂದೊಂದೇ ಶಬ್ದ ಅದಕ್ಕೊಂದು ಅರ್ಥ. ಈ ಶಬ್ದಾರ್ಥ ಅನ್ಯೋನ್ಯ ಸಂಬಂಧವುಳ್ಳದ್ದು. ಪಾರ್ವತಿ ಪರಮೇಶ್ವರರ ಹಾಗೆ ಎನ್ನುತ್ತಾನೆ ಕಾಳಿದಾಸ. ವಾಗರ್ಥವು ಯುವ ಸಂಪ್ರಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತವು ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು. ಹೀಗೆ ಸಹಸ್ರಾರು ವರ್ಷಗಳ ದೀರ್ಘ ಮೌನ ಮುರಿದು ಮಾತು ಮೂಡಿಬಂತು. ಚಲನಚಿತ್ರ ಪ್ರಪಂಚದಲ್ಲಿ ಮೂಕಿ ನಂತರ ಟಾಕಿಗಳು ಬಂದ ಹಾಗೇನೆ ಇದು ಸಹ. ಈ ಭಾಷೆಯ ಆವಿಷ್ಕಾರ ಎಲ್ಲ ಸಂಶೋಧನೆಗಳ ತಾಯಿ. ಅಷ್ಟೇ ಏಕೆ, ನಮ್ಮ ಸಾಹಿತ್ಯ ಸಂಗೀತ ಮುಂತಾದ ಕಲೆ ಮತ್ತು ಶಾಸ್ತ್ರಗಳಿಗೆ ಮೂಲ ತಾಯಿ ಬೇರು. ಮಾತು ಇರದಿದ್ದರೆ ಜಗತ್ತು ಗಾಢವಾದ ಕತ್ತಲೆಯಲ್ಲಿ ಇರುತ್ತಿತ್ತು. ಮಾತು ಜ್ಞಾನದ ದನಿ, ವಿದ್ಯೆಯ ಗನಿ. ಶರಣರು ದೇಹವನ್ನು ಚಕ್ಕಡಿ ಮತ್ತು ದೇವಾಲಯಕ್ಕೆ ಹೋಲಿಸಿದರೆ ವೈಯಾಕರಣಿ ಕೇಶಿರಾಜ ವಾದ್ಯಕ್ಕೆ ಹೋಲಿಸಿರುವುದು ಕುತೂಹಲಕರವಾಗಿದೆ. ತನುವಾದ್ಯಂ ನಾಲಿಗೆ ವಾದನ ದಂಡಂ ಎಂದಿರುವುದು ಸಮಂಜಸವಾಗಿದೆ. ದೇಹ ಕೂಡ ಒಂದು ಚರ್ಮವಾದ್ಯ. ದೇಹ ಡೋಲು, ನಾಲಿಗೆ ಅದನ್ನು ನುಡಿಸುವ ಕೋಲು. ಮೊದಮೊದಲು ವ್ಯವಹಾರ ವ್ಯಾಪಾರ ದೈನಂದಿನ ಅಗತ್ಯತೆಯನ್ನು ಪೂರೈಸುತ್ತಿದ್ದ ಈ ಮಾತು ಕ್ರಮೇಣ ಮಹತ್ತಾದದ್ದನ್ನು ಸಾಧಿಸಿದೆ. ಸಾಹಿತ್ಯ ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ತನ್ನ ಅನನ್ಯತೆಯನ್ನು ಮೆರೆದಿದೆ. ಭೌತಿಕ ನೆಲೆಯಲ್ಲಿದ್ದ ಮಾತು ಪಾರಮಾರ್ಥಿಕ ನೆಲೆಯನ್ನು ಕಂಡುಕೊಂಡಿದ್ದು ಅದರ ಹೆಚ್ಚುಗಾರಿಕೆ. ಆಗ ಮಾತು ಮಂತ್ರವಾಗುತ್ತದೆ, ಜ್ಯೋತಿರ್ಲಿಂಗವಾಗುತ್ತದೆ. ಇಂತಪ್ಪ ಮಹತ್ವದ ಮಾತು ಅರಿತು ಬಳಸಿದರೆ ಕಾಮಧೇನು ಕಲ್ಪವೃಕ್ಷ, ತಪ್ಪಿದರೆ ಭೂಕಂಪ ಸುನಾಮಿ ಬಾಂಬ್ ಸ್ಫೋಟ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಗಬಾರದು. ಆದರೆ ಹಾಗೆ ಆಗಿದೆ ಎಷ್ಟೋ ಸಲ. ಇತಿಹಾಸ ಇದಕ್ಕೆ ಸಾಕ್ಷಿ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಸ್ವರ್ಗ ನರಕ ಬೇರಿಲ್ಲ, ಮಾತಿನಿಂದಲೇ ನಾವು ಅವುಗಳನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ದೊಡ್ಡ ದೊಡ್ಡ ಯುದ್ಧಗಳೆಲ್ಲ ಒಂದು ಸಣ್ಣ ಮಾತಿನಿಂದ ಆಗಿವೆ. ಇನ್ನು ನಮ್ಮ ನಿಮ್ಮ ನೆರೆಹೊರೆಯವರ ಜಗಳ ಯಾವ ಲೆಕ್ಕ? ಮಾತಿನಿಂದಾಗಿ ಯುದ್ಧಗಳಾಗುತ್ತವೆ ಎಂಬುದು ಎಷ್ಟು ಸತ್ಯವೋ, ಒಳ್ಳೆಯ ಮಾತಿನಿಂದ ಆಗಬಹುದಾಗಿದ್ದ ಘೋರ ಯುದ್ಧ ಸುಖಾಂತ್ಯ ಕಂಡದ್ದೂ ಇದೆ. ಇದಕ್ಕೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಪಂಪನ ಆದಿಪುರಾಣದ ಒಂದು ಪ್ರಸಂಗ. ಭರತ ಬಾಹುಬಲಿ ರಣಾಂಗಣದಲ್ಲಿ ಎದುರು ಬದರಾಗಿ ನಿಂತಿದ್ದಾರೆ. ಇನ್ನೇನು, ಯುದ್ಧ ಪ್ರಾರಂಭವಾಗಬೇಕು. ಆಗ ಭರತ ಮಾತಿಗೆ ಮೊದಲು ಮಾಡುತ್ತಾನೆ. ತಮ್ಮನಿಗೆ ಪ್ರೀತಿಯಿಂದ ಅಣ್ಣ ಎಂದು ಕರೆಯುತ್ತಾನೆ. 6-5-4-8 ನುಡಿಯಂ ಪೇಳುವೆ ಎಂದು ಮಾತಿನ ಮಹತ್ವದಿಂದ ಆಗಬಹುದಾಗಿದ್ದ ಅನಾಹುತವನ್ನು ತಪ್ಪಿಸುತ್ತಾನೆ. ಈ ಸಂದರ್ಭದಲ್ಲಿ ಸರ್ವಜ್ಞನ ತ್ರಿಪದಿಗಳು ನೆನಪಾಗುತ್ತವೆ. ಮಾತಿನ ಮಹತ್ವದ ಬಗ್ಗೆ ಸರ್ವಜ್ಞ ಅನೇಕ ತ್ರಿಪದಿಗಳನ್ನು ರಚಿಸಿದ್ದಾನೆ. ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾನಿಕವು ಸರ್ವಜ್ಞ. ಹಳ್ಳಿಗಾಡು ರೈತಾಪಿ ಜನ ಎಂದರೆ ವೈರತ್ವ, ಜಗಳ, ಕೊಲೆ ಇವೆಲ್ಲ ಜೋರಾಗಿದ್ದ ಕಾಲ ಒಂದಿತ್ತು. ವರ್ಷದಲ್ಲಿ ಒಂದೆರಡು ಹೆನ ಬೀಳದಿದ್ದರೆ ಅದನ್ನು ಹಳ್ಳಿ ಎನ್ನುವುದಾದರೂ ಹೇಗೆ? ಈಗ ಕಾಲ ಬದಲಾಗಿದೆ.

ರಕ್ಷಣಾ ಪ್ರಸಾರದಿಂದ ಪರಿಸ್ಥಿತಿ ಸುಧಾರಿಸಿದೆ. ಈ ಕೌಟುಂಬಿಕ ವೈರತ್ವ ಕಲಹಗಳಿಗೆ ಒಂದು ಸಣ್ಣ ಮಾತು ಕಾರಣವಾಗಿತ್ತು ಎಂಬುದನ್ನು ಗಮನಿಸಿದಾಗ ಅಚ್ಚರಿಯಾಗುತ್ತದೆ. ಅ ಬನಿಗೆ ಬೈದ, ಬ ಅನಿಗೆ ಬೈದ, ಮಾತಿಗೆ ಮಾತು ಬೆಳೆಯುತ್ತಾ ಹೋಗುತ್ತದೆ. ಮಾತಿಗೆ ಮಾತು ಓತು ಸಾಸಿರ ಉಂಟು, ಬಾಯಿಗೆ ಬಾಯಿ ಹತ್ತಿ ಆಮೇಲೆ ಕೈಗೆ ಕೈ ಹತ್ತಿ ಮಾರಾಮಾರಿ ಕೊಲೆಯಲ್ಲಿ ಮುಕ್ತಾಯ. ಮಾತಾಡ್ತಾ ಮಾತಾಡ್ತಾ ಜಗಳ, ಕತ್ತುತ್ತಾ ಕತ್ತುತ್ತಾ ಬೆಂಕಿ ಎಂಬ ಗಾದೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಮಾತನಾಡಿ ಬೈಗುಳ ತಿನ್ನುವುದಕ್ಕಿಂತ ಮಾತಿಲ್ಲದೆ ಬೈಗುಳ ಕೇಳುವುದು ಲೇಸು ಎಂಬ ಗಾದೆ ಮಹತ್ವಪೂರ್ಣವಾಗಿದೆ. ಈ ಗಾದೆ ಮೌನದ ಮಹತ್ವವನ್ನು ಹೇಳುತ್ತದೆ. ಇಬ್ಬರಲ್ಲಿ ಒಬ್ಬ ಮೌನಿಯಾದರೆ ಮಾತು ಮುಂದುವರಿಯುವುದಿಲ್ಲ, ಜಗಳವಾಗುವುದಿಲ್ಲ. ಸಿಗ್ನಲ್ ಸಿಗದಿದ್ದರೆ, ವ್ಯಾಪ್ತಿಯ ಹೊರಗೆ ಇದ್ದರೆ ಮೊಬೈಲ್ ಬಂದ್ ಆಗುತ್ತದೆ ಅಲ್ಲವೇ? ಹಾಗಾದರೆ ಮಾತಿಗಿಂತ ಮೌನ ಶ್ರೇಷ್ಠವೇ? ಖಂಡಿತವಾಗಿ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಮಾತು ಗಮನಿಸಿ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಸಮಾಧಾನಿ ಮಾತ್ರ ಮೌನಿಯಾಗಿರಬಲ್ಲ, ತುಂಬಿದ ಕೊಡ ತೊಳಕುವುದಿಲ್ಲ. ಅರೆಬರೆಯಾಗಿರುವುದರ ಅರ್ಭಟ ಬಹಳ. ಎಲ್ಲ ಬಲ್ಲವ, ಸುಮ್ಮನಿರಬಲ್ಲವ. ಮಾತು ಬಲ್ಲವ ಮಾನಿಕ ತಂದ, ಮಾತರಿಯದವ ಜಗಳ ತಂದ ಎಂಬ ಗಾದೆ ಮಾತಿನ ಮಹತ್ವವನ್ನು ಹೇಳುತ್ತದೆ. ಹಿಂಸೆಗೆ ತಿರುಗಬಹುದಾದ ಸಂದರ್ಭ ಸನ್ನಿವೇಶಗಳನ್ನು ಮಾತುಬಲ್ಲ ಜಾನ ಮಾರ್ಮಿಕ ಉತ್ತರ ಕೊಟ್ಟು ಮನರಂಜನೆಯನ್ನು ನೀಡುತ್ತಾನೆ. ಜಾನರ ಮಾತಿನ ವರಸೆ ಗಂಧ ತೀಳಿದಂತೆ, ಕಚಗುಳಿ ಇಟ್ಟಂತೆ, ಅಲ್ಲಿ ನಗೆ ಇದೆ, ಬೆಳಕೂ ಇದೆ. ಈ ಮಾತಿಗೆ ಅನೇಕ ಉದಾಹರಣೆಗಳು ಸಿಗುತ್ತವೆ. ಒಲಿವರ್ ಗೋಲ್ಡ್ಸ್ಮಿತ್ ಮತ್ತು ಜಾನ್ಸನ್ ಇಂಗ್ಲಿಷ್ ಸಾಹಿತ್ಯದ ದಿಗ್ಗಜರು ಮತ್ತು ಸಮಕಾಲೀನರು. ಇಬ್ಬರಿಗೂ ಅಷ್ಟಕ್ಕಷ್ಟೇ, ಮೂರನೆಯ ಮಹಡಿಯಲ್ಲಿ ಪುಸ್ತಕ ಪ್ರಕಾಶಕರ ಕಚೇರಿ. ಇಕ್ಕಟ್ಟಾದ ತಿರುವಿನ ಅಟ್ಟದ ಮೇಲಿಂದ ಅಜಾನುಬಾಹು ಜಾನ್ಸನ್ ಕೆಳಗಿಳಿದು ಬರುತ್ತಿದ್ದರು. ಅದೇ ಕಾಲಕ್ಕೆ ಗೋಲ್ಡ್ಸ್ಮಿತ್ ಅಟ್ಟ ಹತ್ತುತ್ತಾ ಮೇಲೆ ಬರುತ್ತಿದ್ದರು. ಓರೆಯಾಗಿ ನಿಂತರೆ ಮಾತ್ರ ದಾರಿ. ಜಾನ್ಸನ್, ನಾನು ಮೂರ್ಖರಿಗೆ ದಾರಿಯನ್ನು ಬಿಡುವುದಿಲ್ಲ ಎಂದು ಪಕ್ಕಕ್ಕೆ ಸರಿಯದೇ ಹೇಳಿದರು. ತಕ್ಷಣ ಗೋಲ್ಡ್ಸ್ಮಿತ್ ಓರೆಯಾಗಿ ನಿಂತು, ನಾನು ಬಿಡುತ್ತೇನೆ ಎಂದಷ್ಟೇ ಹೇಳಿದರು. ಗೋಲ್ಡ್ಸ್ಮಿತ್ ಅದೇ ನಾಣ್ಯವನ್ನು ಹಿಂದಿರುಗಿಸಿ ಅವರ ಲೆಕ್ಕ ಚುಕ್ತಾ ಮಾಡಿದರು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತು ಯಾರಿಗೆ ಗೊತ್ತಿಲ್ಲ? ಅದನ್ನು ಆಚರಣೆಗೆ ತರಬೇಕಷ್ಟೇ. ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲಿ ಅನಾವಶ್ಯಕವಾದದ್ದೇ ಹೆಚ್ಚಾಗಿರುತ್ತದೆ. ಅಂತೆ ಕಂತೆಗಳ ಬಂತೆಯೇ ಬಹಳ. ನಿರುಪಯೋಗಿ ಹಾಳು ಹರಟೆಯೇ ಹೆಚ್ಚು. ನಾವು ಮಾತಾಡುವ ಮುನ್ನ ಮೂರು ಸಂಗತಿಗಳ ಕಡೆಗೆ ಗಮನ ಕೊಟ್ಟರೆ ನಮ್ಮ ಮಾತುಗಳು ಕಡಿಮೆಯಾಗುತ್ತವೆ ಮತ್ತು ನಮ್ಮ ಮಾತಿಗೆ ಬೆಲೆ ಬರುತ್ತದೆ. ನಾವು ಮಾತಾಡುವ ಮುನ್ನ ಒಂದು, ಇದು ನಿಜವೇ? ಎರಡು, ಇದು ಅವಶ್ಯವೇ? ಮೂರು, ಇದು ಉಪಯುಕ್ತವೇ ಎಂದು ಪ್ರಶ್ನೆ ಹಾಕಿಕೊಂಡು ಹೌದು ಎಂಬ ಉತ್ತರ ಬಂದರೆ ಮಾತನಾಡಲು ಅಡ್ಡಿಯಿಲ್ಲ. ನಮ್ಮ ಮಾತು ಧನಾತ್ಮಕ ಅಂಶಗಳಿಂದ ಕೂಡಿರಬೇಕು. ಕೇಳುಗನನ್ನು ಹುರಿದುಂಬಿಸಬೇಕು, ಪ್ರೋತ್ಸಾಹಿಸಬೇಕು, ಕ್ರಿಯಾಶೀಲನನ್ನಾಗಿ ಮಾಡಬೇಕು. ಅವನ ಎದೆಗುಂಡಿಗೆಯನ್ನು ಒಡೆಯುವ, ನೈರಾಶ್ಯದಗ್ನಿಗೆ ದೂಡುವ, ಹೇಡಿಯನ್ನಾಗಿ ಮಾಡುವಂತೆ ಇರಬಾರದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಎಂಬ ಆಶಯ ವಾಣಿಗೆ ಹತ್ತಿರವಾಗಿರಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಎಲುಬಿಲ್ಲದ ನಾಲಿಗೆ ಏನೇನೋ ಆಡಿಸುತ್ತದೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ದಾಸವಾಣಿ ಎಚ್ಚರಿಸುತ್ತದೆ. ಆಡುವುದಕ್ಕಿಂತ ಮೊದಲು ನಾವು ಆ ಮಾತಿನ ಯಜಮಾನ, ಆಡಿದ ಮೇಲೆ ಅದರ ಗುಲಾಮ. ತುಟಿ ಮೀರಿ ಹೋದ ಮಾತು ತಿರುಗಿ ಬರಲಾರದು. ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನ ಪರಮಾತ್ಮನು, ಪುಣ್ಯಕೋಟಿ ಗೋವಿನ ನೆನಪಾಗುತ್ತದೆ. ಹರಿಶ್ಚಂದ್ರ, ಕರ್ಣ ಮುಂತಾದವರು ಪಟ್ಟ ಪಾಡು ನಮ್ಮ ಕಣ್ಣ ಮುಂದಿದೆ. ಮಾತು ಮನಾರ ದಗದ ಸುಮಾರ ಜನಪದ ಗಾದೆ ಅರ್ಥಪೂರ್ಣ. ಮಾತಿನ ಮಲ್ಲಿ ಕೆಲಸದಲ್ಲಿ ಕಳ್ಳಿ, ಮಾತುಗಾತಿ ಮಗಳಲ್ಲ ತಾಟಗಿತ್ತಿ ಸೊಸೆಯಲ್ಲ ಎಂಬ ಮತ್ತೆರಡು ಗಾದೆ ಮಾತುಗಳು ಹೆಚ್ಚು ಕಡಿಮೆ ಇದೇ ಅರ್ಥವನ್ನು ಕೊಡುತ್ತವೆ. ನಮ್ಮಲ್ಲಿ ಮಾತಿಗೆ ಬರವಿಲ್ಲ. ಮುಮ್ಮಾತು, ಹಿಮ್ಮಾತು, ಶುರುವಾದರೆ ಮಾತು, ಮುಗಿದರೂ ಮಾತು, ಪ್ರಾಸ್ತಾವಿಕ ಮಾತು, ಅಭಿನಂದನಪರ ಮಾತು, ಮಾತು ಮಾತು ಮಾತು. ಕೃತಿ ಮಾತ್ರ ಸೊನ್ನೆ. ಒಂದ ನಾಡ ಹೋಗಿ ಒಂಬತ್ತ ನಾಡುವವರೇ ಬಹಳ. ಮಾತಿಗೆ ಬೆಲೆ ಬರಬೇಕಾದರೆ ನಾವು ಅದರಂತೆ ನಡೆಯಬೇಕು. ನಡೆಯ ನುಡಿ ಒಂದಾಗಿರಬೇಕು. ನಡೆವಳಿಯಲ್ಲಿ ಏನಾದಡಾಗಲಿ, ನುಡಿವಳಿಯಲ್ಲಿ ಅತಿ ಜಾನರಾದಿರಿ ಎಂದು ಬಸವಣ್ಣ ಎಚ್ಚರಿಸುತ್ತಾನೆ. ನುಡಿಯಲ್ಲಿ ಎಚ್ಚತ್ತು, ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗವು ಘಟಸರ್ಪದಂತೆ ನುಡಿದು ಹುಸಿಯುವ, ನಡೆದು ತಪ್ಪುವ ಪ್ರಪಂಚಿಯನೊಲ್ಲ ಕೂಡಲ ಸಂಗಮದೇವ. ಹಾಗಾದರೆ ನಾವು ಆಡುವ ಮಾತು ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಮಾತು ಸುಸಂಬದ್ಧವಾಗಿರಬೇಕು, ಮಾರ್ಗದರ್ಶಕವಾಗಿರಬೇಕು, ಮನಸ್ಸಿಗೆ ಮುದ ನೀಡುವಂತಿರಬೇಕು. ಮಾತು ಹೀಗಿರಬೇಕೆಂದು ಚನ್ನವೀರ

0: ಕಣಿವೆ ಅವರು ಸೊಗಸಾದ ಕವಿತೆ ಬರೆದಿದ್ದಾರೆ. ಮುಂಜಾವದಲ್ಲಿ ಹಸಿರು ಹುಲ್ಲು ಮಕಮಲ್ಲಿನಲ್ಲಿ ಪಾರಿಜಾತ ಹೂವ ಸುರಿಸಿದಂತೆ, ಮುಟ್ಟಿದರೆ ಮಾಸುತಿಯ ಮಂಜುಹಣಿ ಮುತ್ತಿನಲ್ಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ, ಮೆಲ್ಲೆದೆಯ ಸವಿಯೋಲಮೆ ಕರಗಿ ಕಂಬಣಿಯಾಗಿ ಹೆಣ್ಣ ಕಣ್ಣಂಚಿನಲ್ಲಿ ತುಳುಕುವಂತೆ, ಸುಳಿಗಾಳಿಯೊಂದಿನಿತು ಸೂಸಿ ಬಂದರೂ ಸಾಕು ಮರವನಪ್ಪಿದ ಬಳ್ಳಿ ಬಳುಕುವಂತೆ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯನ್ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಎಲ್ಲ ವರ್ಗದ ಜನ ಸೇರಿದ ಸಭೆ ಸಮಾರಂಭಗಳಲ್ಲಿ ಮಾತನಾಡುವುದು ಕಷ್ಟ ಎಂದು ಹೇಳುತ್ತಾರೆ. ಸುಮ್ಮನಿರುವುದು ಇದೆಯಲ್ಲ, ಅದು ಇನ್ನೂ ಕಷ್ಟಕರವಾದದ್ದು. ಯಾರೋ ಪುಣ್ಯಾತ್ಮರ ಆತ್ಮಕ್ಕೆ ಚಿರಶಾಂತಿ ಕೋರಲು ಒಂದು ನಿಮಿಷದ ಮೌನಾಚರಣೆಯ ಸಂದರ್ಭ ನೆನಪಿಸಿಕೊಳ್ಳಿ. ಸಂಘಟಕರು ಅದನ್ನು ಆದಷ್ಟು ಬೇಗ ಮುಗಿಸಿಬಿಡುತ್ತಾರೆ. ಮೌನ ವ್ರತವೆಂದು ಕೇಳಿದ್ದೇವೆ. ಸಾಧು ಸಂತರಿಗೆ ಹಿರಿದನ್ನು ಸಾಧಿಸಬೇಕು ಎನ್ನುವವರಿಗೆ ಮೌನ ಬಲು ಮುಖ್ಯವಾಗಿದೆ. ಮೌನದ ಆಸ್ಫೋಟವೇ ಕಾವ್ಯ ಎನ್ನುವವರು ಇದ್ದಾರೆ. ವಚನ ಸಾಹಿತ್ಯದಲ್ಲಿ ಮಾತು, ನುಡಿ ಈ ಎರಡು ಶಬ್ದಗಳು ಪದೇ ಪದೇ ಬಳಕೆಯಾಗಿವೆಯಾದರೂ ನಾವಿಂದು ಅರ್ಥೈಸುವ ರೀತಿಗಿಂತ ಭಿನ್ನವಾಗಿ ವಿಶಿಷ್ಟ ಅರ್ಥದಲ್ಲಿ ಬಳಕೆಯಾಗಿವೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಅಲ್ಲಮ ಪ್ರಭುಗಳ ಐಕ್ಯ ಸ್ಥಳದ ಈ ವಚನ ಮಾತು ಮಂತ್ರವಾಗಿ ಮಹಾದೇವನಾಗುವ ಅಲೌಕಿಕ ಅನುಭವವನ್ನು ಅಂತರ್ಗತಗೊಂಡಿದೆ. ಶಿಷ್ಯನಿಗೆ ದೀಕ್ಷೆಯನ್ನು ಕೊಡುವ ಸಂದರ್ಭದಲ್ಲಿ ದೀಕ್ಷಾಗುರು ಮಂತ್ರವೊಂದನ್ನು ಹೇಳಿ ಅದನ್ನು ಪ್ರಯೋಗಿಸುವ ಕ್ರಮವನ್ನು ಹೇಳಿಕೊಡುತ್ತಾನೆ. ದೀಕ್ಷಾಗುರು ಹೇಳಿಕೊಡುವ ಮಾತು ಅಂದರೆ ಮಂತ್ರ. ಅದು ಒಂದು ಶಬ್ದವಾಗಿರಬಹುದು, ವಾಕ್ಯವಾಗಿರಬಹುದು. ಯೋಗ ದೀಕ್ಷೆಯನ್ನು ನೀಡುವುದೆಂದರೆ ಆತ್ಮ ಸಾಕ್ಷಾತ್ಕಾರ ಮಾಡಿಸಿದಂತೆಯೇ. ದೀಕ್ಷೆಯ ಸಮಯದಲ್ಲಿ ಶಿವಸ್ವರೂಪಿಯಾದ ಗುರು ಆಣವ ಮಾಯಾ ಕಾರ್ಮಿಕ ಮಲಗಳನ್ನು ನಿವಾರಿಸಿ ಕಣ್ಣುಗಳ ಮುಂದೆ ಆತ್ಮ ಪ್ರಕಾಶ ರೂಪದ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸುತ್ತಾನೆ. ಅದು ಈಗ ಇಷ್ಟಲಿಂಗವಾದರೂ ಸಾಕ್ಷಾತ್ ಭಗವಂತನ ಬೆಳಕು. ಮಾತೆಂಬುದು ಜ್ಯೋತಿರ್ಲಿಂಗ. ದೀಕ್ಷಾ ಪ್ರಸಂಗದಲ್ಲಿ ಕಂಡ ಆತ್ಮಸ್ವರೂಪದ ಬೆಳಕು ಇಷ್ಟಲಿಂಗವೆನಿಸಿದರೆ ಸಾಧನೆಯಿಂದ ಸುಷುಮ್ನ ನಾಳವನ್ನು ಪ್ರವೇಶಿಸಿ ಮುಂದುವರೆದು ಪರಮಾತ್ಮನಲ್ಲಿ ಕೂಡುವುದು ಜಂಗಮ. ದೀಕ್ಷಾಗುರು ಆತ್ಮದ ಎಂಟು ಆವರಣಗಳನ್ನು ಕಳೆದು ದೀಕ್ಷೆಯನ್ನು ಕೊಟ್ಟು ಆತ್ಮ ಸಾಕ್ಷಾತ್ಕಾರ ಮಾಡಿಸುತ್ತಾನೆ. ಸಾಧಕನಿಗೆ ಮುಂದೆ ಸೃಷ್ಟಿ ಸ್ಥಿತಿ ಲಯ ಮೂರರಿಂದ ಕೂಡಿದ ಓಂಕಾರ ಸ್ವರದ ಅನಾಹತನಾದದ ಅನುಭವವಾಗುತ್ತದೆ. ಸ್ವರವೆಂಬುದು ಪರತತ್ವ. ಕುಂಡಲಿನಿ ಜಾಗೃತವಾಗಿರುತ್ತದೆ. ತಾಳೋಷ್ಟ ಸಂಪುಟದಲ್ಲಿ ಅಂದರೆ ಗಂಟಲಿನಲ್ಲಿ ಅಮೃತ ಸವಿದ ಅನುಭವ ಅವರ್ಣನೀಯ. ಜೀವಾತ್ಮ ಪರಮಾತ್ಮನ ಅನುಸಂಧಾನ ನೀರನ್ನು ನೀರು ಸೇರಿದಂತೆ, ಬೆಳಕು ಬೆಳಕನ್ನು ಕೂಡಿದಂತೆ. ಅಲ್ಲಿ ನಾದವಿಲ್ಲ, ಬಿಂದುವಿಲ್ಲ, ಕಲೆಯಿಲ್ಲ, ಜನನ ಮರಣ ಇಲ್ಲದ ಐಕ್ಯ ಸ್ಥಿತಿ ಅದು. ಆದ್ದರಿಂದ ನಿಜ ಶರಣನಿಗೆ ಹುಟ್ಟು ಸಾವಿನ ಸೂತಕವಿಲ್ಲ.
1: ಇದುವರೆಗೂ ಮಾತೆಂಬುದು ಜ್ಯೋತಿರ್ಲಿಂಗ ಮಾತನಾಡಿದವರು ಜಿ ಎಸ್ ವಡಕಾವಿ.

ಈ ಸುಂದರ ಬೆಳದಿಂಗಳ ದಿನದಂದು, ಹುಣ್ಣಿಮೆಯ ದಿನದಂದು, ಹುಣ್ಣಿಮೆ ಬೆಳದಿಂಗಳ ಬಗ್ಗೆ ಮಾತಾಡ್ತಾ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸವಿಯಾದ ಸಿಹಿಯಾದ ಹಾಡುಗಳನ್ನು ಆಲಿಸ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಹುಣ್ಣಿಮೆಗೆ ವಿಶೇಷವಾದ ಮಹತ್ವ ಇದೆ. ಚಂದ್ರ ಪೂರ್ಣ ಕಲೆಯಿಂದ ಪ್ರಕಾಶಿಸುವ ದಿನವನ್ನು ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಪ್ರತಿಯೊಂದು ತಿಂಗಳ ಹುಣ್ಣಿಮೆಯು ತನ್ನದೇ ಆದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ. ಕರ್ನಾಟಕ ಸೇರಿದ ಹಾಗೆ ಭಾರತದ ವಿವಿಧ ಭಾಗಗಳಲ್ಲಿ ಪ್ರತಿಯೊಂದು ಹುಣ್ಣಿಮೆಯನ್ನು ವಿಭಿನ್ನವಾದಂತಹ ಆಚರಣೆಗಳೊಂದಿಗೆ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಅವುಗಳಲ್ಲಿ ಕಾರ ಹುಣ್ಣಿಮೆ ಕೂಡ ಬಹಳ ಮುಖ್ಯವಾದದ್ದು. ಇದು ಗ್ರಾಮೀಣ ಜೀವನ, ಕೃಷಿ ಮತ್ತು ಪ್ರಕೃತಿಯ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುವಂತಹ ಹುಣ್ಣಿಮೆಯಾಗಿದೆ. ಹುಣ್ಣಿಮೆ ಬೆಳದಿಂಗಳು ಇದನ್ನು ಕುರಿತು ಮಾತಾಡದೇ ಇರುವ, ಹಾಡು ಬರೀದೇ ಇರುವ ಕವಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಹುಣ್ಣಿಮೆಯ ದಿನದಂದು ಈ ಹುಣ್ಣಿಮೆಯ ಕುರಿತು ಒಂದು ಸವಿಯಾದ ಗೀತೆಯನ್ನೀಗ ಆಲಿಸೋಣ.

ಅಮೃತವರ್ಷಿಣಿ ಈ ಚಿತ್ರದ ಮಧುರವಾದ ಗೀತೆಯನ್ನು ಕೇಳ್ತಾ ಇದ್ದೀವಿ ಎಸ್ ಪ ಬಾಲಸುಬ್ರಹ್ಮಣ್ಯಂ ಹಾಗೂ ಚೈತ್ರಾ ಅವರ ಧ್ವನಿಯಲ್ಲಿ. ಚಿತ್ರದ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ದೇವ ಅವರ ಸಂಗೀತವಿದೆ.

ಕೇಳುಗರೆ, ಇವತ್ತು ಕಾರ್ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಆಗಿರೋದ್ರಿಂದ ಹುಣ್ಣಿಮೆಯ ಕುರಿತು ಮಾತಾಡ್ತಾ ಇದ್ವಿ. ಆಷಾಢ ಮಾಸದ ಹುಣ್ಣಿಮೆಯನ್ನ ಕಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಅಂತ ಕರ್ನಾಟಕದಲ್ಲಿ ಕರೆಯುವ ವಾಡಿಕೆ ಇದೆ. ಇಲ್ಲಿ ಕಾರ ಹುಣ್ಣಿಮೆ ಅನ್ನೋ ಪದದಲ್ಲಿ ಕಾರ ಅಂದರೆ ಮೋಡ, ಮಳೆ ಮತ್ತು ಕೃಷಿಯ ಆರಂಭದ ಸಂಕೇತ. ಈ ಸಮಯದಲ್ಲಿ ಮಳೆಗಾಲ ಪ್ರಾರಂಭವಾಗಿರುತ್ತೆ. ರೈತರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಕಾರ ಹುಣ್ಣಿಮೆ ದಿನ ರೈತರು ತಮ್ಮ ಕೃಷಿ ಉಪಕರಣಗಳನ್ನು ಸ್ವಚ್ಛ ಮಾಡಿ ಅವುಗಳನ್ನು ಆರಾಧಿಸ್ತಾರೆ. ಎತ್ತುಗಳಿಗೆ ಅವುಗಳನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿಸಿ ಅವುಗಳನ್ನು ಅಲಂಕರಿಸಿ ಅವುಗಳಿಗೆ ವಿಶೇಷವಾದ ಆಹಾರವನ್ನು ಕೊಟ್ಟು ಸಲಹುತ್ತಾರೆ. ಭೂಮಿಯನ್ನು ತಾಯಿಯಾಗಿ ಪೂಜಿಸುವ, ಉತ್ತಮ ಮಳೆ ಹಾಗೂ ಸಮೃದ್ಧತೆಗಾಗಿ, ಅದರ ಬೆಳೆಯ ಸಮೃದ್ಧತೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಲ್ಲದೆ ಈ ದಿನ ಮನೆಯಲ್ಲಿ ಮಹಿಳೆಯರು ಮುಂದೆ ಅದ್ಭುತವಾದಂತಹ ಹಬ್ಬದ ವಾತಾವರಣವನ್ನೇ ಚಿತ್ರಿಸಿ ರಂಗೋಲಿಯ ಮೂಲಕ ಹಬ್ಬಕ್ಕೆ ಮೆರುಗನ್ನು ನೀಡುತ್ತಾರೆ. ವಿಶೇಷ ಅಡುಗೆ ತಯಾರಿಸಿ ಗ್ರಾಮೀಣ ದೇವಾಲಯದಲ್ಲಿ ಪೂಜೆ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದು ಕರ್ನಾಟಕದ ಹಳ್ಳಿಗಳ ವಾಡಿಕೆ. ಇಲ್ಲಿ ಕಾರ ಹುಣ್ಣಿಮೆಯಿಗೂ ಮತ್ತು ಪ್ರಕೃತಿಯೊಂದಿಗೆ ಮಾನವನ ಬಾಂಧವ್ಯವನ್ನು ಗಟ್ಟಿಗೊಳಿಸೋದು ಈ ಹಬ್ಬದ ಸಂಕೇತ ಅಂದರೆ ತಪ್ಪಾಗಲಾರದು. ಮನುಷ್ಯ ಮತ್ತು ಪ್ರಕೃತಿ ಒಟ್ಟೊಟ್ಟಿಗೆ ಸಾಗದಾಗಲೇ ಅಲ್ಲವೇ ಸಾಮರಸ್ಯ ಬೆರೆಯೋದಕ್ಕೆ ಸಾಧ್ಯ. ಹಾಗಾಗಿ ಈ ಹಬ್ಬಗಳು ಪ್ರಕೃತಿಯಲ್ಲಿ ಹೊಸ ಸಂಚಲನದ ಜೊತೆಗೆ ನಮ್ಮ ಬದುಕಲ್ಲಿ ಬಾಂಧವ್ಯವನ್ನು ಕೂಡ ಬೆಳೆಸುತ್ತೆ ಅಂತ ಹೇಳ್ತಾ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಚಿಗುರಿದ ಕನಸು ಚಿತ್ರದ ಗೀತೆ ಇದು. ಗೀತೆಗೆ ಧ್ವನಿಯಾಗಿದ್ದಾರೆ ಶಂಕರ್ ಮಹದೇವನ್ ಹಾಗೂ ನಂದಿತಾ ಅವರು. ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಮಾಹಿತಿಯನ್ನು ಅರಿಯೋಣ. ಮೊದಲನೇದು ಚೈತ್ರ ಹುಣ್ಣಿಮೆ. ಚೈತ್ರ ಮಾಸದ ಹುಣ್ಣಿಮೆ ಹೊಸ ವರ್ಷದ ಉತ್ಸಾಹವನ್ನು ಪ್ರತಿಬಿಂಬಿಸುತ್ತೆ. ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತೆ. ಇದರಿಂದ ಬಾಂಧವ್ಯಗಳು ಗಟ್ಟಿಯಾಗುತ್ತೆ, ಜಾತ್ರೆಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತೆ. ಆನಂತರ ವೈಶಾಖ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಬುದ್ಧ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಈ ದಿನ ಗೌತಮ ಬುದ್ಧನ ಜನನ ಆಗಿತ್ತು, ಹಾಗೆ ಜ್ಞಾನೋದಯ ಮತ್ತು ಮಹಾಪರಿನಿರ್ವಹಣ ಕೂಡ ಸಂಭವಿಸಿರೋದು ಅಂತ ನಂಬಿಕೆ ಕೂಡ ಇದೆ. ಬೌದ್ಧರು ಪ್ರಾರ್ಥನೆ, ಧ್ಯಾನ ಮತ್ತು ದಾನ ಧರ್ಮಗಳನ್ನು ಆಚರಣೆ ಮಾಡುವ ಶುಭ ಪೌರ್ಣಿಮೆಯ ದಿನ ಅದು ಅಂತ ಹೇಳ್ತಾ ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೊಂದು ಹುಣ್ಣಿಮೆ ಪೂರ್ಣ ಚಂದಿರನ ಕುರಿತು ಹಾಡನ್ನು ಆಲಿಸೋಣ. ಚಿತ್ರ ಶಬರಿಮಲೈ ಸ್ವಾಮಿ ಅಯ್ಯಪ್ಪ. ಈ ಚಿತ್ರಕ್ಕಾಗಿ ಮಂಜುಳಾಂಗುರಾಜ್ ಮತ್ತು ಸಂಗಡಿಗರು ಹಾಡಿರುವ ಗೀತೆಗೆ ವಿಜಯ ನಾರಸಿಂಹ ಅವರ ಸಾಹಿತ್ಯವಿದೆ, ಮಹದೇವನ್ ಕೆವಿ ಅವರ ಸಂಗೀತವಿದೆ.

ವರ್ಷದಲ್ಲಿ ಒಟ್ಟು 12 ಹುಣ್ಣಿಮೆಗಳು ಬರೋದು ವಾಡಿಕೆ. ಹಾಗಾದರೆ ಕೆಲವೊಮ್ಮೆ 13 ಕೂಡ ಬಂದದ್ದಿದೆ. ಅಧಿಕ ವರ್ಷವಾದ ವರ್ಷಗಳಲ್ಲಿ ಹುಣ್ಣಿಮೆಯ ವಿವಿಧ ಒಂದು ವಿಶೇಷತೆಗಳನ್ನು ಅರಿಯುತ್ತಾ ಈ ವಿಧ ವಿಧವಾದ ಹುಣ್ಣಿಮೆಗಳ ಬಗ್ಗೆ

ಇಂತಹ ಕಾರ್ಯಕ್ರಮದಲ್ಲಿ ನಾವಿಂದು ಹುಣ್ಣಿಮೆ ಮತ್ತು ಬೆಳದಿಂಗಳನ್ನು ಕುರಿತು ಮಾತಾಡ್ತಾ ಸಾಗ್ತಾ ಇದ್ವಿ. ಹಾಗೆ ಶ್ರಾವಣದಲ್ಲೂ ಕೂಡ ಹುಣ್ಣಿಮೆ, ಆ ಶ್ರಾವಣದ ಹುಣ್ಣಿಮೆಯನ್ನು ವಿಶೇಷವಾಗಿ ರಕ್ಷಾಬಂಧನ ಅಂತ ಆಚರಿಸಲಾಗುತ್ತೆ, ಉಪಾಕರ್ಮವನ್ನು ಆಚರಿಸಲಾಗುತ್ತೆ. ಹಾಗೆ ಈ ಹಬ್ಬದ ಜೊತೆ ಜೊತೆಗೆ ಸಹೋದರ ಸಹೋದರಿಯ ಪ್ರೀತಿಯ ಸಂಕೇತವಾಗಿ ರಾಖಿಯನ್ನು ಕೂಡ ಕಟ್ಟಲಾಗುತ್ತೆ. ಆಷಾಢದ ಹುಣ್ಣಿಮೆಯ ನಂತರ ಬರುವ ಈ ಶ್ರಾವಣದ ಹುಣ್ಣಿಮೆ ಎಲ್ಲರ ಬದುಕಲ್ಲೂ ಕೂಡ ವಿಶೇಷತೆಯಿಂದ ತುಂಬಿರುವಂಥದ್ದು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಅಣ್ಣ ತಂಗಿ ಚಿತ್ರಕ್ಕಾಗಿ ಮುಂದಿನ ಗೀತೆಯನ್ನು ಆಲಿಸ್ತಾ ಇದ್ದೀವಿ. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೀಕ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಭಾದ್ರಪದ ಆಶ್ವೀಜದ ಹುಣ್ಣಿಮೆ ಕೂಡ ಶ್ರಾವಣ ಹುಣ್ಣಿಮೆಯಷ್ಟೇ ಅತ್ಯಂತ ಮಹತ್ವದ ನಿಲುವುಗಳನ್ನು ಹೊಂದಿದೆ. ವಿಷ್ಣುವನ್ನು ಆರಾಧನೆ ಮಾಡ್ತಾ ಎಲ್ಲ ಹುಣ್ಣಿಮೆಗಳು ಕೂಡ ವಿಶೇಷತೆಯನ್ನು ಸಾರ್ತಾವೆ. ಅದರಲ್ಲೂ ಕಾರ್ತಿಕ ಹುಣ್ಣಿಮೆ ಎಲ್ಲರೂ ಕೂಡ ನೆನಪಿಡಲೇಬೇಕಾದಂಥದ್ದು. ಕಾರ್ತಿಕ ಹುಣ್ಣಿಮೆ ಅತ್ಯಂತ ಪವಿತ್ರ ಅಂತ ಭಾವಿಸಲಾಗುತ್ತೆ. ದೇವಾಲಯಗಳಲ್ಲಿ ಅಂದು ದೀಪೋತ್ಸವ, ವಿಶೇಷ ಪೂಜೆಗಳು ನಡೆಯುತ್ತೆ. ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದು ಕಾರ್ತಿಕ ಹುಣ್ಣಿಮೆಯ ಒಂದು ನಾಣ್ಣುಡಿ. ನೋಡಿ, ಭಾದ್ರಪದ ಇರ್ಬೋದು, ಆಶ್ವೀಜ ಇರ್ಬೋದು, ಕಾರ್ತಿಕ ಇರ್ಬೋದು, ಯಾವುದೇ ಹುಣ್ಣಿಮೆ ಆದರೂ ಮನುಷ್ಯ ಮತ್ತು ಪ್ರಕೃತಿಯೊಂದಿಗಿನ ಸಂಬಂಧದ ಜೊತೆ ಜೊತೆಗೆ ಬಾಂಧವ್ಯಗಳನ್ನು ಬೆಸೆಯುತ್ತಾ ನಡೆಯುವ ಈ ಹುಣ್ಣಿಮೆ ಮತ್ತದರ ಬೆಳದಿಂಗಳು ಎಷ್ಟು ಸವಿಯಾದ ಒಂದು ಈ ಸಂದು ಹೋದ ಜೀವನ ಶೈಲಿಯ ಮೆಲುಕನ್ನು ಹಾಕ್ತಾ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಮಹತ್ವವನ್ನು ಸಾರುವ ಗೀತೆಯನ್ನೀಗ ಕೇಳೋಣ. ಗೀತೆ ಪೊಲೀಸನ ಹೆಂಡತಿ ಚಿತ್ರದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು. ಗೀತೆಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಇದೆ, ಎಂ ರಂಗರಾವ್ ಅವರ ಸಂಗೀತವಿದೆ.

ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು. ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಜಾಣ ಚಿತ್ರದ ಗೀತೆ. ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ರಿತಿಶಾ ಹಾಡಿರುವ ಜೀತು ಚಿತ್ರದ ಗೀತೆ. ಅಪ್ಪು ಕುಶಾಲ್ ಅವರ ಸಾಹಿತ್ಯಕ್ಕೆ ವಿಕಾಸ್ ವಶಿಷ್ಠವರ ಸಂಗೀತವಿದೆ.

0: ಹರಿಹರನ್ ಸುನಿಧಿ ಚೌಹಾನ್ ಹಾಗೂ ಬಿಜೆ ಶ್ರೀ ಹಾಡಿರುವ ಜೋಗಿ ಚಿತ್ರದ ಗೀತೆ, ಪ್ರೇಮವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.
1: ಸಾರುತ್ತೆ ಹೀಗೆ ಎಲ್ಲಾ ಹುಣ್ಣಿಮೆಗೂ ಅದರದ್ದೇ ಆದ ವಿಶೇಷತೆ.

ಕೇಳುವರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: collapses, public safety and control of anti-social activities bill to curb anti-social activities. IMD issues orange alert for very heavy rainfall in parts of Northeast, Sub-Himalayan West Bengal, Bihar, Goa, Maharashtra, Karnataka and Kerala tomorrow. And Indian women's cricket team earns one of the first berths for 2028 Olympics. That's all in the news at 9. Good night.
1: ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು ಕೇಳಿ. ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್ ಹಾಡಿರುವ ದೀವಾನಾ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

0: ಇನ್ನು ಮುಂದೆ ಕೇಳಿ ಕೆಜಿ ಯೇಸುದಾಸ್ ಹಾಡಿರುವ ಸದ್ಮಾ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತವಿದೆ.
1: ಎಸ್ ವಿ ಪರಮೇಶ್ವರ

ಹಿಂದಿ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಮೊಹರಾ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ವಿಜಯ್ ಶಾ ಅವರ ಸಂಗೀತವಿದೆ.

ಕೆಲವರೇ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಪಿ ರಾಮಾನುಜಂ ಅವರಿಂದ ಕೊಳಲು ವಾದನ ಪ್ರಸಾರವಾಗಲಿದೆ. ವಯಲಿನ್ನಲ್ಲಿ ಕಾರ್ತಿಕ್ ಕೌಶಿಕ್, ಮೃದಂಗ ಜಿ ಲೋಕಪ್ರಿಯ, ಘಟಂ ಎಸ್ ಉತ್ತಮ್.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂದಿನ ವನಿತಾ ವಿಹಾರದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾನಸ ನಾಗಭೂಷಣ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ. ಬೆಂಗಳೂರು ಕೇಂದ್ರದ ಕೊಡುಗೆ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ.
1: ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸಾ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸಾ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಐಎಸ್ಬಿಆರ್, ಅಮಿಟಿ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ ಹಾಗೆ ಪಿಇಎಸ್ಆರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ, ದೇವಾಲಯ ಮತ್ತೆ ಭಕ್ತರನ್ನು ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಮೇಡಮ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಆಲ್ಮೋಸ್ಟ್ 3 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತೆ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
2: ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನಂದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಂದೇ ಸ್ವಂತ ಸಂಸ್ಥೆ ಆಗಿದ್ರು ಕೂಡ ಅದು ಅಂದ್ರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವ್ ಏನ್ ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತ್ ಮಾಡ್ತಾ ಇದೆ ಅನ್ನೋದನ್ನ ನೋಡುವಂಥದ್ದು. ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ. ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವು ಇನ್ನೊಂದು ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟರ್ಪ್ರಿನರಲ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದೀವಿ ಅಂತ. ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ. ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
1: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು. ಮತ್ತೆ ಈಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ಈಗ ದೈವ ಭಾರತಿ ಟೆಕ್ನಾಲಜೀಸ್, ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ?
2: ನಿಮಗೆ ಗೊತ್ತಿರೋ ಹಂಗೆ ಎಐ ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ ದಟ್ ಈಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು. ಸೊ ಈ ಎಐ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರುವಂತ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ನ ಫುಲ್ಫಿಲ್ ಮಾಡೋ ಅಂತ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್. ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವ್ರ ಪೂಜೆ ಇರಬಹುದು, ಅದು ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂತದ್ದು ಇರಬಹುದು, ಮತ್ತೆ ಅಸ್ಟ್ರಾಲಜಿನಲ್ಲಿ ದೈವಿಕವಾದ ಒಂದು ಸಲಹೆಗಳು, ರೆಮಿಡೀಸ್ ಅಂತ ಏನ್ ಹೇಳ್ತೀವಿ ಅಂತದ್ದಿರಬಹುದು, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೀವಿ. ಇಂತ ಎಲ್ಲವನ್ನು ಒದಗಿಸ್ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆಪ್ ಮಾಡ್ತಾ ಇದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
2: ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮ್ಗೆ ನಮ್ದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ ನ ನಾವು ಹಾಕೋತೀವಿ. ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದ್ರೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ

0: ಅಂದ್ರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದೀವಿ. ಈ ಕ್ಷೇತ್ರದಲ್ಲಾದ್ರೆ ಮಹಿಳೆಯರ ಕೆಲಸ ಮಾಡಬಹುದು, ಇದಾದ್ರೆ ಕಷ್ಟ ಆಗತ್ತೆ ಅಂತ ನಮ್ದೇ ಆದಂತ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂತ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂತದ್ದು ನಮ್ದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸಬೇಕಾಗಿರೋದು. ಅಂದ್ರೆ ನಮ್ಮ ಮೈಂಡ್ ಸೆಟ್ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋಂಥದ್ದು ಒಂದಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಆಂಟರ್ಪ್ರಿನಿಯರ್ಲ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನಿನ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನ ಇಲ್ಲ ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸ್ಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ, ಆ ತರ ಹೋಗುವಂಥದ್ದು ನಮ್ಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾಲ್ ರಿಜಿಸ್ಟರ್ ಮಾಡ್ಬೇಕನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದ್ಯಾವ್ದು ಕಷ್ಟ ಇಲ್ಲ. ನಾವು ಒಂದ್ ಹೆಜ್ಜೆ ಒಳಗಿನ ಯುದ್ಧ ಗೆಲ್ಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅದನ್ನ ಪರ್ಸ್ಯೂ ಮಾಡೋ ಅಂತ ಒಂದು ನಮ್ಗೆ ಛಲ ಬೇಕು.
1: ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವು ಈಗ ಕಂಪೇರ್ ಮಾಡೋದಾದ್ರೆ, ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
0: ಆ ಬದಲಾವಣೆ ಎಷ್ಟು ಆಗಿದೆ ಅನ್ನೋದನ್ನ ಒಂದು ನಾವು ಊಹಿಸಕ್ಕೂ ಕಷ್ಟ ಆಗತ್ತೆ ಅಂತ ಅನಿಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬಾ, ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನ್ ಕಾನ್ಸೆಪ್ಟ್ ಶುರು ಆಗಿದೆ, ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದ್ರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಅದೆಲ್ಲ ತುಂಬಾನೇ ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳು ಆ ತರ ಎಲ್ಲ ಇತ್ತು. ಈಗ ನಿಮ್ಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಮತ್ತೆ ಈ ಒಂದು ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಆಂಟರ್ಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದ್ರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
1: ಹೌದು,
0: ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರೂ ಈಗ ಯಾರೂ ಒಂದು ಹೆಸಿಟೇಷನ್, ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದ್ರೆ ನಾವು ಸ್ಟೂಡೆಂಟ್ಸ್ ನೆಲ್ಲ ಮಾತಾಡ್ತೀವಲ್ಲ, ಎಲ್ಲರೂ ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
0: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ, ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ಹೇಳಬಹುದು. ಸ್ಟೆಮ್ ಫಾರ್ ವುಮೆನ್ ಅಂತ ನೀವು ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ, ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್, ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನ್ ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮ್ ಅಲ್ಲಿ ಈ ತರದೊಂದು ಪಿಕಪ್ ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ತರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ತರ ಪಿಕಪ್ ಆಗಿರುವಂತದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬಾ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ತರದ್ದು ಸ್ಮಾಲ್ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ, ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು, ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂತದ್ದು, ಅಂದ್ರೆ ಕ್ಲೋದಿಂಗ್, ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
0: ಈ ತರದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ. ದೇರ್ ಇಸ್ ಅ ಟೋಟಲ್ ಚೇಂಜ್.

0: ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲ್ಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
2: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮಗೀಗ.
0: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ ಆಗ್ಲೇ ಅವ್ರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸ್ ನ. ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನು ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರು, ಮತ್ತೆ ಅದಕ್ಕೆ ಸೂಕ್ತವಾದಂಥ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
1: ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ. ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಅಂದ್ರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ. ಅದೇ ಈಗ ಅದು ಒಂದು ಬದಲಾವಣೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರಿಸಿಪಿಯಂಟ್ಸ್, ಅಂದ್ರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ತುಂಬಾನೇ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂತದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂತ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು, ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲ್ ಅಲ್ಲಿ ಕೂಡ ನಮಗೆ ಆ ರೀತಿಯಾದಂತ ಒಂದು ಬದಲಾವಣೆ ಸಿಕ್ಕರೆ ಅಂದ್ರೆ ನಿಮ್ಗೆ ಇಟ್ ವಿಲ್ ಬಿ ಲೈಕ್ 360 degrees ಫ್ರಮ್ ಟಾಪ್ ಟು ಬಾಟಮ್, ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನ್ಗಂತ ಅನ್ಸುತ್ತೆ.
1: ಮಹಿಳೆ ಅಂದ್ರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ, ಮತ್ತೆ ಅದನ್ನ ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂತ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು.
0: ಹೌದು,
1: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತ ಪರಿಣಾಮ ಏನು? ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
0: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತೆ ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡುವಂತವ್ರು, ಹೂ ಮಾರಾಟ ಮಾಡುವಂತವ್ರು, ಅಂತವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನು ಒಂದು ಮಾಡುವಂಥದ್ದು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದು ಮಹಿಳೆಯರಿಗೆ ಅದನ್ನ ಕೊಡುವಂತ ಒಂದು ವ್ಯವಸ್ಥೆ ಪ್ರಾರಂಭ ಆಯ್ತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಇಂಡಿಯಾ ಇಸ್ ಅ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ ನ ತುಂಬಾ ಸುಲಭವಾಗಿ ಮಾಡಬಹುದು, ಆಪ್ಸ್ ಇದೆ. ಆದ್ರಿಂದ ಒಬ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್. ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯೂಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನ್ ಮಾಡ್ಬೇಕು, ಬಿಸ್ನೆಸ್ ಅಂದ್ರೆ ಹೇಗೆ ಯೋಚನೆ ಮಾಡ್ಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡುವಂತದ್ದು. ಹಿಂದೆ ಎಲ್ಲ ತುಂಬಾನೇ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ, ಈಗ ಯು ಹ್ಯಾವ್ ಎ ಆಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಅಂದ್ರೆ 360 degree ecosystem has been created ಅಂತ ನಾನು ಹೇಳಿ.
1: ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ

0: ಅಂದ್ರೆ ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ ನ ಕೊಡಬಹುದು.
1: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ. ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%.
0: ಹೌದು,
1: ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಇನ್ಎವಿಟಬಲ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ ಆ ತರದ್ ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸೊ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದ್ ಕಡೆ ಹೀಗಿದೆ ಒಂದ್ ಕಡೆ ಹಾಗಿದೆ ಅಂತ ದೂಷಿಸುವಂತ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ನೀವು ಹೇಗಾದ್ರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ರೀತಿ ಮತ್ತೊಂದು, ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕ್ಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸ್ ಅಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ, ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫ್ ಅಲ್ಲಿ, ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
0: ಕಾಲೇಜ್ ಓದ್ತಾ ಇರೋಂಥ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ ಅಂತವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲೇ ಅವರು ಬಿಸ್ನೆಸ್ ನ ಶುರು ಮಾಡಬಹುದಾ?
1: ಶುರು ಮಾಡಬಹುದು. ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಾವೆಲ್ಲ ಮಾಡ್ತಾ ಇರುವಂತ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲಾಯ್ತು ಅಂತ ಅನ್ಕೊಳ್ಳಿ. ಕಲಿಕೆ ಮೇಲಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ ಯಾಕೆ ಹೀಗ್ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಅವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗ್ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗ್ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು. ನಾವು ಏನ್ ಮಾಡ್ತಿದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತೆ ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬಹುದು. ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ ಗೆ ಹೋಗ್ತಾ ಇದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ನ ಅವರು ಬೇಗನೆ ಆ ಕೋರ್ಸಸ್ ನ ಒಂದು ಅಡಿಷನಲ್ ಕೋರ್ಸಸ್ ತಗೊಂಡು ಬಿಸ್ನೆಸ್ ಹೆಂಗ್ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗ್ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲಾನು ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ. ಸುಮಾರು ನ್ಯಾಷನಲ್ ಆಂಟರ್ಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರ್ ಇಂದಾನೆ ಆ ಸ್ಕಿಲ್ ಕೋರ್ಸಸ್ ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ನಡೀತಾ ಇದೆ ಈಗಾಗಲೇ. ಆದ್ರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತೆ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು.
0: ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
1: ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಎಜುಕೇಷನ್. ಎಜುಕೇಷನ್ ಅಲ್ಲಿ ನೀವೆಲ್ಲಾ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದ್ರೆ ನಿಮ್ಗೆ 90% ವಿಮೆನ್ ಟೀಚರ್ಸ್ ಇರುವಂತದ್ದು ಅಲ್ವಾ. ಸೊ ಹಾಗಾಗಿ ಡಿಜಿಟಲ್ ಎಜುಕೇಷನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಹೆಲ್ತ್ ಅಲ್ಲಿ ಹೆಲ್ತ್ ಗಿವರ್ಸ್ ಅಂಡ್ ರಿಸೀವರ್ಸ್ ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರ್ ಅಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್ ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಫಿಮೇಲ್ ವಿತ್ ಟೆಕ್ನಾಲಜಿ ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲಾನು ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ. ಅದೆಲ್ಲಾನು ಇನ್ ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನ್ಸುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತೀರಿ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್

0: ಎನ್ವೈರನ್ಮೆಂಟ್ ನಾವು ಕನ್ಸರ್ನ್ ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದ್ರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಂದ್ ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್, ಸೋಷಿಯಲ್ ಅಂಡ್ ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಜೆಂಡರ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸುವಂತದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಕಾರ್ಪೊರೇಟ್ಸ್ ಅಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದ್ರೆ ಬೆಳವಣಿಗೆನ ಸ್ಟಾಪ್ ಮಾಡುವಂತ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ ನ ತಡೆಗಟ್ಟುವಂತ ಒಂದು ಇದನ್ನ ನಾವು ಮಾಡುವಂತ ಪ್ರಯತ್ನಗಳು ಹೆಚ್ಚು ನಡೆಯುವಂಥದ್ದು ಇದೆ. ESG ನಲ್ಲಿ ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂತದ್ದು ಸಾಧ್ಯತೆಗಳಿದೆ. ಮತ್ತೆ ಡಿಜಿಟಲ್ ಸರ್ವಿಸಸ್, ನಾನು ಆಗ್ಲೇ ಹೇಳಿದೆ ಡಿಜಿಟಲ್ ಕಂಟೆಂಟ್ ಹೇಗ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾನೇ ಇದ್ರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳ್ಬೇಕು ಅಂದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್. ಹೌದು. ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಈ ಸುಮಾರು ಕ್ಷೇತ್ರಗಳಿದೆ ಅಂದ್ರೆ ನಾವು ಯಾವ್ದ್ಯಾವ್ದು ಇದ್ಮ ಇದು ಪ್ರಮುಖ ಅಂತ ನನ್ಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಆ ಕ್ಷೇತ್ರಗಳೆಲ್ಲಾನು ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ.
1: ಯಾವತ್ತೂ ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾದಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ. ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸ್ಕೊಳ್ಳುವಂತ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನು ತರಬಹುದು ಅಂತ ಅನ್ಸುತ್ತೆ. AI ಕೂಡ
0: ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ, ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ನಮ್ಮ ಒಳಗೆ ನಡೆಯುವಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅಂದ್ರೆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ನಾನು ಎಲ್ಲಾ ಮಹಿಳೆಯರಿಗೂ ಹೇಳುವಂತ ಒಂದು ವಿಷಯ ಇವತ್ತು.
1: ಹೌದು, ನಿಜ ಮೇಡಮ್. ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು, ಮಾಡಬಹುದು ಅಂತ. ಉದ್ಯಮಶೀಲತೆ, ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ.
1: AI ಅವಕಾಶನ ಅಥವಾ ಸವಾಲ?
0: ಒಂದು ಅವಕಾಶ.
1: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ಮುಂದೆ ಸಾಗಿ, ನಿಮಗೆ ಹೆಚ್ಚು ಶಕ್ತಿ ಇದೆ ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಬೇರೆಯವ್ರನ್ನ ದೂಷಿಸೋದಕ್ಕೆ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಡ್ಬರ್ತೀರ ಆವಾಗ ನಿಮ್ಗೆಲ್ಲಾನು ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮ್ಗೆ ಅದಷ್ಟಗದೇ ಹುಡುಕೊಂಡು ಬರುತ್ತೆ. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಗೆಟಿವ್ಸ್ ನ ಹುಡುಕ್ತಾ ಹೋಗ್ಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದ್ ವೇಳೆ ನಮ್ಗೇನೋ ಒಂದು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡಿಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಒಂದು ವಿಕಸಿತ ಭಾರತ ಅಂತ ನಾವು ಏನು ಮಾತಾಡ್ತಾ ಇದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನ್ಗನ್ಸತ್ತೆ.
1: ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ.
2: ಸ್ನೇಹಿತರೆ, ಇಷ್ಟೊತ್ತು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಮಸ್ಕಾರ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:25:23 ಇದುವರೆಗೂ ವನಿತಾ ವಿಹಾರ ಆಲಿಸಿದಿರಿ. ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾನಸ ನಾಗಭೂಷಣ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದರೆ ಇದು ಬೆಂಗಳೂರು ಕೇಂದ್ರದ ಕೊಡುಗೆ. ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ ಕೇಳಲಿದ್ದೀರಿ. ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.

0: ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಏನು ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲಿತು ಸಸರಣ ಗಗನ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು
1: ಜೀವ

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ಚೇ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.
3: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
4: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
5: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
4: ನಿನಗೆ ಬೇರೆ ಹೆಸರು ಬೇಕೇ?
6: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
4: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
5: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
4: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
6: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಸಮಯವಾಗಿದೆ 10:19 ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಗೀತ ಚಂದ್ರಿಕೆ ಕೇಳ್ತಾ ಇದ್ದೀರಾ. ಗೀತ ಚಂದ್ರಿಕೆಯಲ್ಲಿ ಮುಂದಿನ ಗೀತೆ ಅವಳಿ ನನ್ನ ಹೆಂಡತಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಕಂಠಸಿರಿಯಲ್ಲಿ. ಸಂಸದೀಕ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಗೀತಚಂದ್ರ ಕೆ ಮೆಲೋಡಿ ಟೈಮ್ ನಲ್ಲಿ ಕೇಳ್ತಾ ಇದ್ದೀರಾ ಏಕ್ ತುಜೆ ಕೆ ಲಿಯೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಜೊತೆಗೆ ಆನಂದ್ ಬಕ್ಷಿ ಅವರ ಸಾಹಿತ್ಯ ಇದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಾಹಿತ್ಯವಿದೆ.

ಗೀತಚಂದ್ರಕ್ಕೆ ಗೀತಚಂದ್ರಿಕೆ ಕೇಳ್ತಾ ಇದ್ದೀರಾ. ಗೀತಚಂದ್ರಿಕೆಯಲ್ಲಿ ಮುಂದಿನ ಗೀತೆ ಒಲವಿನ ಉಡುಗೊರೆ ಚಿತ್ರದಿಂದ ಪಿ ಸುಶೀಲಾ ಮತ್ತು ಜಯಚಂದ್ರನ್ ಪಿ ಅವರ ಧ್ವನಿ ಇದೆ. ಜೊತೆಗೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ಇದೆ, ಎಂ ರಂಗರಾವ್ ಅವರ ಸಂಗೀತವಿದೆ.

ಚಂದ್ರಿಕೆಯಲ್ಲಿ ಕೇಳ್ತಾ ಇದ್ದೀರಾ ಸಾಚನ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಮೀರ್ ಅವರ ಸಾಹಿತ್ಯ ಇದೆ, ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಚಂದ್ರಿಕೆ ಮೆಲೋಡಿ ಟೈಮ್ನಲ್ಲಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಾ. ಚಿತ್ರ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ರಾಜ್ ಕೋಟಿಯವರ ಸಂಗೀತವಿದೆ.

ಗೀತೆ ಚಂದ್ರಿಕೆ ಮೆಲೋಡಿ ಟೈಮ್ ನ ಕೊನೆಯ ಗೀತೆಯನ್ನ ಕೇಳ್ತಿದ್ದೀರಾ. ಹಮ್ ಆಪ್ಕೆ ಹೈ ಕೌನ್ ಚಿತ್ರದಿಂದ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಿದೆ. ದೇವ್ ಕೊಹ್ಲಿ ಅವರ ಸಾಹಿತ್ಯವಿದೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.